0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಬೆಂಗಳೂರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪಶ್ಚಿಮ ವಿಭಾಗದ ಸಮಿತಿಯವರು ಏರ್ಪಡಿಸಿದ್ದ ಪ್ರಶಾಂತಿ ವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಲಿದ್ದೀರಿ. ಕಲಿಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಭಗವಾನ್ ಬಾಬಾರವರು ಈ ಭರತ ಭೂಮಿಯಲ್ಲಿ ಅವತಾರ ತಾಳಿ ಮುಮುಕ್ಷುಗಳನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆಧ್ಯಾತ್ಮಿಕ ಜಾಗೃತಿ, ಮೌಲ್ಯಗಳ ಪುನರ್ ನಿರ್ಮಾಣ ಮುಂತಾದವುಗಳಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಿದ್ದಾರೆ. ಪರಿಶುದ್ಧ ಜೀವನಕ್ಕೆ ಪೂರಕವಾದ ಸೂಕ್ತ ಮಾರ್ಗದರ್ಶನವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅನೇಕ ವಾಹಿನಿಗಳ ಮೂಲಕ ತಮ್ಮ ಭಕ್ತರ ಮುಂದಿಟ್ಟಿದ್ದಾರೆ. ನಮ್ಮ ಅದೃಷ್ಟದಿಂದ ಅವುಗಳೆಲ್ಲವೂ ಇಂದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದು ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ, ಗೀತಾವಾಹಿನಿ, ವಿದ್ಯಾವಾಹಿನಿ, ಹೀಗೆ ಸುಮಾರು 12 ವಾಹಿನಿಗಳ ಮೂಲಕ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳ, ಸುಂದರ, ಸುಲಭ ಶೈಲಿಯಲ್ಲಿ ಪ್ರಕಟಗೊಳಿಸಿದ್ದಾರೆ. ಭಗವಾನರ ಈ ಸಂದೇಶ ರೂಪದ ಸಾಹಿತ್ಯವನ್ನು ಸರ್ವರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಸಾಯಿ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಅವುಗಳಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸತ್ಯ ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ,

0: ಈ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಭಗವಾನರ ಒಂದೊಂದು ವಾಹಿನಿಯನ್ನು ತೆಗೆದುಕೊಂಡು ಸಪ್ತಾಹ ರೂಪದಲ್ಲಿ ಸಮಗ್ರ ವಾಹಿನಿಯನ್ನು ಉಪನ್ಯಾಸಗಳ ಮೂಲಕ ಪ್ರಚುರಪಡಿಸುತ್ತಾ ಬರುತ್ತಿದೆ. ಈ ವರ್ಷ ಭಗವಾನರ ಪ್ರಶಾಂತಿ ವಾಹಿನಿ ಆರಿಸಿಕೊಂಡಿದ್ದು ಒಂದು ವಾರ ಪರ್ಯಂತ ನುರಿತ ಉಪನ್ಯಾಸಕರಿಂದ ಚಿಂತನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಳೆದ ವರ್ಷ ಇದೇ ಕಾರ್ಯಕ್ರಮದಡಿ ಭಗವಾನರ ವಿದ್ಯಾವಾಹಿನಿಯ ಪ್ರವಚನ ಸಪ್ತಾಹ ಏರ್ಪಡಿಸಲಾಗಿತ್ತು. ಅದನ್ನು ಈಗಾಗಲೇ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ಕೇಳಿಸಲಾಗಿದೆ. ಈ ಬಾರಿಯ ಪ್ರಶಾಂತಿ ವಾಹಿನಿ ಸಪ್ತಾಹದ ಪ್ರವಚನಗಳ ಕಂತುಗಳನ್ನು ತಮ್ಮ ಮುಂದೆ ಸಾದರಪಡಿಸಲು ಕನ್ನಡ ರೇಡಿಯೋ ಸಾಯಿ ಹರ್ಷಿಸುತ್ತಿವೆ. ಬನ್ನಿ ಶ್ರೋತೃಗಳೇ, ಕೇಳೋಣ. ಪ್ರಿಯ ಶ್ರೋತೃಗಳೇ, ಈಗ ತಾವು ಕೇಳಲಿದ್ದೀರಿ ಶ್ರೀ ರವಿಚಂದ್ರ ಅವರು ನೀಡಿದ ಪ್ರಶಾಂತಿ ವಾಹಿನಿ ಕುರಿತಾದ ಉಪನ್ಯಾಸದ ಧ್ವನಿ ಮುದ್ರಿಕೆಯನ್ನ. ಬನ್ನಿ ಶ್ರೋತೃಗಳೇ, ಕೇಳೋಣ.
1: ಪರಮ ಪವಿತ್ರವಾದ ಶ್ರೀ ಬಾಬಾರವರ ಶರಣ ಕಮಲಗಳಿಗೆ ವಂದಿಸುತ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತಾ ಇದ್ದೇನೆ. ಬಾಬಾರವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾವುದಾದ್ರೂ ಮಂಗಳಕರವಾಗಿರುವಂತದ್ದಿದೆಯೋ, ತುಂಬಾ ಮಹತ್ವ ಪಡೆದಿರುವಂತಹ ಒಂದು ವಸ್ತು ಇದೆಯೋ, ಅದು ದೇವರ ನಾಮ ಮತ್ತು ದೇವರು ಮಾತ್ರ. ನಾವೆಲ್ಲ ಅನ್ಕೊಂಡಿರ್ತೀವಿ ತುಂಬಾ ವಸ್ತುಗಳು ನಮಗೆ ಬಹಳ ಮಹತ್ವವನ್ನ ಜೀವನದಲ್ಲಿ ಸಾರುತ್ತೆ ಅಂತ. ತುಂಬಾ ವಸ್ತುಗಳು, ಈ ಲೌಕಿಕ ಪ್ರಪಂಚಕ್ಕೆ ಬೇಕಾಗಿರುವಂತಹ ಅನೇಕ ವಸ್ತುಗಳು ಮತ್ತು ಈ ಸುಖ ಭೋಗವನ್ನ ಅನುಭವಿಸೋದಕ್ಕೆ ಬೇಕಾಗಿರುವಂತಹ ಅನೇಕ ವಸ್ತುಗಳು ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಜೀವನದಲ್ಲಿ ಅನ್ಕೊಂಡಿರ್ತೀವಿ. ಆದ್ರೆ ಸ್ವಾಮಿ ಹೇಳೋದು ಹೀಗೆ, ತುಂಬಾ ಮಂಗಳಕರವಾದದ್ದು, ತುಂಬಾ ಪವಿತ್ರವಾದದ್ದು, ತುಂಬಾ ಮಹತ್ವವನ್ನು ಪಡೆದಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ದೇವರು ಮತ್ತು ದೇವರ ನಾಮ. ಇಲ್ಲಿ ನನಗೆ ದಾಸರ ಒಂದು ಕೀರ್ತನೆ ನೆನಪಿಗೆ ಬರುತ್ತೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ದಾಸರು ಅದನ್ನ ಹೇಳ್ತಾರೆ. ನೀನೂ ಬೇಕಾಗಿಲ್ಲ, ನಿನ್ನ ಸಹಾಯವೂ ಬೇಕಾಗಿಲ್ಲ ನನಗೆ, ನಿನ್ನ ನಾಮದ ಒಂದು ಬಲ ಇದ್ರೆ ಸಾಕು, ಇದನ್ನೆಲ್ಲ ನಾನೇ ಪಡ್ಕೊಂಡ್ಬಿಡ್ತೀನಿ ಅಂತ. ಹಾಗಾದ್ರೆ ದೇವರ ನಾಮಕ್ಕೆ ಎಷ್ಟೊಂದು ಮಹತ್ವ ಮತ್ತು ಎಷ್ಟೊಂದು ಪವಿತ್ರತೆ ಇದೆ ಅನ್ನೋದನ್ನ ದಾಸರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ತಿಳ್ಕೋಬೇಕಾಗಿರೋದು ಇಷ್ಟೇ, ದೇವರ ನಾಮವನ್ನ ಸದಾ ಸ್ಮರಿಸಬೇಕು. ಯಾವ ರೀತಿಯಲ್ಲಿ ಸ್ಮರಿಸಬೇಕು? ಜಪಮಾಲೆಯನ್ನು ಇಟ್ಕೊಂಡು 108 ಸರಿ ಅರೆ ಕೃಷ್ಣ ಅರೆ ಕೃಷ್ಣ ಅರೆ ರಾಮ ಅರೆ ರಾಮ ಅಂತ ಹೇಳಿದ್ರೆ ಸಾಕಾ? ಇಲ್ಲ, ಖಂಡಿತ ಇಲ್ಲ. ನಮ್ಮ ಮನಸ್ಸನ್ನ ನೆಟ್ಟು, ನಮ್ಮ ಮನಸ್ಸು ಸಂಚಲಗೊಳ್ತಾ ಇರುತ್ತಲ್ಲ, ಆ ಮನಸ್ಸನ್ನ ಒಂದು ಕಡೆ ನೆಟ್ಟು ದೇವರ ನಾಮಸ್ಮರಣೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ನಮಗೆ ಮುಕ್ತಿ ಪ್ರಾಪ್ತಿ ಅನ್ನೋದು. ಸ್ವಾಮಿ ಒಂದು ರೀತಿಯಲ್ಲಿ ಹೇಳ್ತಿರ್ತಾರೆ, ಒಂದು ರೀತಿಯಲ್ಲಿ ದೇವರ ನಾಮದ ಮಹತ್ವವನ್ನ ಹೇಳ್ತಾರೆ. ಆಮೇಲೆ ಮುಂದಿನ ಅಧ್ಯಾಯಗಳಲ್ಲಿ ಅಷ್ಟಾಂಗ ಯೋಗ, ಆ ಅಷ್ಟಾಂಗ ಯೋಗದಲ್ಲಿ ಅವರು ಪತಂಜಲಿ ಮಹರ್ಷಿ ಯಾವ ಒಂದು ಸಿದ್ಧಾಂತವನ್ನ ಕೊಡ್ತಾರೆ ನಮಗೆ, ಆ ಸಿದ್ಧಾಂತಕ್ಕೆ ಮತ್ತೊಂದು ನಮಗೆ ಅಗತ್ಯವಿರುವಂತಹ, ನಮಗೆ ಅರ್ಥವಾಗುವಂತಹ ಅನೇಕ ಸಿದ್ಧಾಂತಗಳನ್ನ ಸ್ವಾಮಿ ನಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಆ ಅಷ್ಟಾಂಗ ಯೋಗವನ್ನ ಎಷ್ಟು ಚೆನ್ನಾಗಿ ನಮಗೆ ಈ ಪ್ರಶಾಂತಿ ವಾಹಿನಿಯಲ್ಲಿ ಅರ್ಥ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಓದಿದ್ರೆ ತುಂಬಾ ಆಶ್ಚರ್ಯಕರವಾಗಿ ಮತ್ತು ನಮ್ಮ ಜೀವನಕ್ಕೆ ಜೀವಕ್ಕೆ ಆಪ್ತವಾಗಿ ಅನಿಸುತ್ತೆ, ತುಂಬಾ ಆಪ್ತತೆ ಅನಿಸುತ್ತೆ. ಅಷ್ಟಾಂಗ ಯೋಗವನ್ನ ಈ ರೀತಿಯಿಂದಲೂ ವ್ಯಾಖ್ಯಾನವನ್ನ ಮಾಡಬಹುದಾ? ಪತಂಜಲಿ ಮಹರ್ಷಿ ಕೊಟ್ಟಿರುವಂತದ್ದು ನಮ್ಮ ಮನಸ್ಸು ಮತ್ತು ದೇಹವನ್ನ ಮಾತ್ರ ನಾವು ಒಂದು ರೀತಿಯಲ್ಲಿ ನಿಖರವಾಗಿ ಅದನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಪತಂಜಲಿ ಮಹರ್ಷಿ ಕೊಟ್ಟಿರೋದು. ಆದ್ರೆ ಸ್ವಾಮಿ ನಮ್ಮನ್ನ, ನಮ್ಮ ಈ ಜೀವಾತ್ಮವನ್ನ ಆ ಪರಮಾತ್ಮನಲ್ಲಿ ಹೇಗೆ ಲೀನಗೊಳಿಸಿಕೊಳ್ಳುವುದು, ಹೇಗೆ ಪರಮಾತ್ಮನಲ್ಲಿ ಲಯಗೊಳಿಸಿಕೊಳ್ಳುವುದು ಅನ್ನೋದನ್ನ ಬಹಳ ಸುಂದರವಾಗಿ, ಬಹಳ ಸ್ಫುಟವಾಗಿ ನಮಗೆ ವಿವರಿಸ್ತಾ ಹೋಗ್ತಾರೆ. ಹಾಗಾಗಿ ಸ್ವಾಮಿ ನಮಗೆ ಈ ಪ್ರಶಾಂತಿ ವಾಹಿನಿಯ ಮೂಲಕ ಆದಿಗುರುವೇ ಆಗಿದ್ದಾರೆ ಅಂತ ಹೇಳಬಹುದು. ನಿಜವಾಗ್ಲೂ ನಮಗೆ ಸ್ವಾಮಿ ಆದಿಗುರು. ಅವರು ಏನೆಲ್ಲ ವಿವರಿಸಿದ್ದಾರೆ ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂತ ಹೇಳಿದ್ರೆ, ಬಹಳ ಹಿರಿಯರಿದ್ದಾರೆ, ಹಿರಿಯ ನಾನ್ ಕಿರಿಯ, ಮುಕ್ತಿಯ ಬಗ್ಗೆ ಮಾತಾಡ್ತಾರೆ. ಆ ಮುಕ್ತಿ ಬಹಳ ಮುಖ್ಯ ಜೀವನದಲ್ಲಿ, ಎಂತಹ ಮುಕ್ತಿ ಅನ್ನೋದನ್ನ ಬಹಳ ಸುಂದರವಾಗಿ ವಿವರಿಸ್ತಾ ಹೋಗ್ತಾರೆ. ಮೊದಲಿಗೆ ನಾಮದ ಫಲ ಮತ್ತು ಆ ದೇವರ ನಾಮದ ಮಹತ್ವವನ್ನ ಈ ರೀತಿ ಹೇಳ್ತಾ ಹೋಗ್ತಾರೆ. ಯಾವುದು ಮಹತ್ವ? ಅದು

0: ದೇವರ ನಾಮ ಅನ್ನುವಂಥದ್ದು. ಈ ಪ್ರಾಪಂಚಿಕ ಸುಖ ದುಃಖಗಳನ್ನ ತೊರೀಬೇಕು, ಪ್ರಾಪಂಚಿಕ ಸುಖ ದುಃಖಗಳು ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಪ್ರಸನ್ನ ದಾಸರು ಒಂದ್ ಕಡೆ ಹೇಳ್ತಾರೆ, ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು, ಮುಂದೆ ಮುಕ್ತಿ ಬಯಸುವವನಿಗೆ. ಏನೇನೆಲ್ಲ ಇರಬೇಕು? ಭಕ್ತಿ ಬೇಕು, ಸ್ವಾಮಿನೂ ಅದನ್ನೇ ಹೇಳ್ತಾರೆ, ಭಕ್ತಿ ಬೇಕು, ವಿರಕ್ತಿ ಬೇಕು. ವಿರಕ್ತಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ಅಯ್ಯೋ, ನೀನ್ ಈ ವಯಸ್ಸಿನಲ್ಲಿ ನಿಂತ್ಕೊಂಡು ವಿರಕ್ತಿಯ ಬಗ್ಗೆ ಮಾತಾಡ್ತಿದ್ಯಲ್ಲಪ್ಪ, ನಮಗೆ ಬೇಕಾಗಿರೋದು ವಿರಕ್ತಿ. ಹೌದಲ್ವಾ? ನೀನ್ ಇನ್ನೂ ಜೀವನವನ್ನ ಅನುಭವಿಸಬೇಕಾಗಿರೋದು. ಆದ್ರೆ ನನ್ನ ಕಾರ್ಯ ಈಗ ಇಲ್ಲಿ ನಿಂತ್ಕೊಂಡು ವಿರಕ್ತಿಯನ್ನ ಬೋಧನೆ ಮಾಡುವಂತ ಪ್ರವಚನ ಮಾಡುವಂತದ್ದು, ಸ್ವಾಮಿಯ ಮಾತುಗಳನ್ನ ಹೇಳುವಂತದ್ದು ನನ್ನದಲ್ಲ. ಯಾವುದೇ ಮಾತುಗಳು ನನ್ನದಲ್ಲ, ಎಲ್ಲ ಸ್ವಾಮಿಯ ಮಾತು. ಸ್ವಾಮಿ ಏನ್ ನಿಂತ್ಕೊಂಡು ಹೇಳ್ತಿದಾರೆ, ಸ್ವಾಮಿ ಏನ್ ಪ್ರಶಾಂತಿ ವಾಹಿನಿಯಲ್ಲಿ ಹೇಳಿದಾರೋ ಅದನ್ನ ಹೇಳ್ತಾ ಇದ್ದೀನಿ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು. ಎಲ್ಲಾ ರೀತಿಯ ಶಕ್ತಿ ಇರಬೇಕು ನಮಗೆ, ಎಲ್ಲ ರೀತಿಯ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯೂ ಇರಬೇಕು. ದೈಹಿಕ ಶಕ್ತಿ ಇಲ್ಲದೆ ಹೋದ್ರೆ ನಾವು ಎದ್ದು ಓಡಾಡಕ್ಕಾಗಲ್ಲ, ಈ ರೀತಿ ಪ್ರವಚನಗಳನ್ನ ಕೇಳಲಿಕ್ಕಾಗಲ್ಲ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗಲ್ಲ, ಸ್ವಾಮಿನ ದರ್ಶನ ಮಾಡ್ಲಿಕ್ಕಾಗಲ್ಲ. ಮನೆಯಲ್ಲಿ ಇದ್ಕೊಂಡು ಮಾಡಬಹುದು, ತೊಂದರೆ ಇಲ್ಲ. ಬಟ್ ಅಲ್ಲಿ ಹೋಗುವಂತಹ ಆ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಇರುತ್ತಲ್ಲ, ಅದು ನಮಗೆ ಮನೆಗಳಲ್ಲಿ ಸಿಗಲ್ಲ ಅಷ್ಟೇ. ಹಾಗಾಗಿ ಎಲ್ಲ ರೀತಿಯ ಶಕ್ತಿ ಬೇಕು ಮುಂದೆ ಮುಕ್ತಿಯ ಬಯಸುವವನಿಗೆ. ಮುಂದೆ ಮುಕ್ತಿ ಯಾರಿಗೆ ಬೇಕೋ ಅವರೆಲ್ಲ ಇದನ್ನ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿ ಹೇಳೋದು, ಈ ಪ್ರಾಪಂಚಿಕ ಸುಖ ದುಃಖಗಳು ಏನಿದಾವೋ ಅದನ್ನ ಮರಿ ಫಸ್ಟ್. ಇದೆಲ್ಲ ಬರೀ ಮಾಯೆ, ಇವೇನೆಲ್ಲ ಇದಾವೋ ಅವೆಲ್ಲ ಬರೀ ಮಾಯೆ. ನಿನ್ಗೇನೆಲ್ಲ ಕಣ್ಣಿಗೆ ಕಾಣಿಸ್ತಿದೆಯೋ, ಕಾಣಿಸ್ದೇ ಇರುವಂತದ್ದು ಇದೆಯೋ, ಎಲ್ಲವೂ ಮಾಯೆ. ನಾವ್ ಅನ್ಕೊಂಡಿರ್ತೀವಿ ಕಣ್ಣಿಗೆ ಕಾಣಿಸೋದು ಮಾತ್ರ, ಎಲ್ಲಿ ಗಾಳಿ ಕಣ್ಣು ಕಾಣಿಸ್ತಿದ್ಯಾ? ಇಲ್ಲ. ಹಾಗಾದ್ರೆ ಹೇಗೆ ಶ್ವಾಸ ಮಾಡ್ತಿದೀವಿ, ಹೇಗೆ ನಾವು ಉಸಿರಾಡ್ತಿದೀವಿ? ಗಾಳಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ರೆ ಗಾಳಿ ಇಲ್ಲದೆ ಹೋದ್ರೆ ಬಹಳ ನಾವು ಜೀವನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಹೌದಲ್ವಾ? ಒಂದು ನಿಮಿಷವೂ ಸಮೇತವಾಗಿ ಗಾಳಿ ಇಲ್ಲದೆ ಹೋದ್ರೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಊಟ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಆದ್ರೆ ಊಟ ಇಲ್ಲದೆ ಹೋದ್ರೂ ಒಂದು ವಾರ ಬೇಕಾದ್ರೂ ಇರಬಹುದು, ಹಾಗೂ ಹೀಗೂ ಉಪವಾಸ ಮಾಡಿಕೊಂಡು. ಆದ್ರೆ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಅದು ಇಲ್ಲದೆ ಹೋದ್ರೆ ನಾವು ಒಂದು ನಿಮಿಷನೂ ಬದುಕಿರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದು ಮಾಯೆ, ಇದು ಮಾಯೆ. ಒಳಗಡೆ ಇರುವಂತ ಆತ್ಮ ಮಾತ್ರ, ಆ ಆತ್ಮ ಏನಿದೆಯೋ ಅದು ಮಾತ್ರ ನಮಗೆ, ಅದು ಮಾತ್ರ ಬ್ರಹ್ಮನ್ ಸತ್ಯ ಅಂತ ಹೇಳ್ತಾರೆ. ಅದು ಮಾತ್ರ ಸತ್ಯ, ಅದು ಅದನ್ನ ಮಾತ್ರ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಯಾವಾಗ ಮುಕ್ತಿಯನ್ನ ಪಡ್ಕೋತೀರಾ? ಸರಿ, ಶಂಕರಾಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತ. ಇದು ಸ್ವಾಮಿ ಅದನ್ನೇ ಹೇಳ್ತಾರೆ. ಯಾವಾಗ ನೀವು ಮುಕ್ತಿಯನ್ನ ಬಯಸ್ಕೋತೀರಾ? ಯಾವಾಗ ಮುಕ್ತಿಯನ್ನ ಪಡ್ಕೋತೀರಾ? ಯಾವಾಗ ನೋಡಿದ್ರು ಈ ಸಂಸಾರದ ಸಾಗರದಲ್ಲಿ ಮುಳುಗಿ ಸಂಸಾರದ ಸಾಗರದಲ್ಲಿ ಎಲ್ಲವನ್ನೂ ಅನುಭವಿಸ್ತಾ ಇರ್ತೀರಾ? ಇಡೀ ಸಂಸಾರ, ನಾವು ಸಂಸಾರದಲ್ಲಿ ಇದ್ದು ಇಲ್ಲದೆ ಇರೋಂಗ್ ಇರಬೇಕಂತೆ. ಆ ತಾಮರೆ ಇದು ತಾವರೆಯ ಎಲೆಯ ಮೇಲೆ ಹೇಗೆ ನೀರು ಬಿದ್ದಾಗ ಅದು ಒಂಟಿಯೂ ಅಂಟದಂತೆ ಇರುತ್ತದೆಯೋ, ಆ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು, ನಮ್ಮ ಜೀವನ ನಡೆಸುವಂತ ರೀತಿ ಇರಬೇಕು ಅಂತ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಸಂಸಾರದಲ್ಲಿ ಇದ್ಕೊಂಡು ಹೇಗೆ ಇಲ್ಲದೆ ಇರಬೇಕು? ಯಾವಾಗ ದೇವರನ್ನ ನೀನು ಮುಕ್ತಿಯನ್ನ ಬಯಸೋದಕ್ಕೆ ಸ್ಮರಿಸ್ತೀಯ, ಆಟ ಆಡ್ಕೊಂಡಿರ್ತೀಯ ಎಲ್ಲಿ ಬಾಲ್ಯದಲ್ಲಿ, ಆಮೇಲೆ ಯೌವನಾವಸ್ಥೆಯಲ್ಲಿ ಮತ್ತೊಂದು ಕಾರ್ಯ, ಆಮೇಲೆ ವೃದ್ಧಾಪ್ಯದಲ್ಲಿ ಮತ್ತೊಂದು ಕಾರ್ಯ, ಈ ರೀತಿ ಇರಬೇಕಾದ್ರೆ ಯಾವಾಗ ದೇವರನ್ನ ಸ್ಮರಿಸ್ತೀಯ? ಸಂಸಾರದಲ್ಲಿ ಇದ್ಕೊಂಡು ದೇವರನ್ನ ಸ್ಮರಿಸುವಂತಹ ಮಾರ್ಗವನ್ನ ಸ್ವಾಮಿ ನಮಗ್ ತೋರಿಸ್ಕೊಡ್ತಾರೆ. ಯಾವ ರೀತಿಯಲ್ಲಿ ಸಂಸಾರದಲ್ಲಿ ಇಟ್ಕೊಂಡು ಎಲ್ಲವನ್ನು ಮಾಡು, ನೀನು ಸಂಸಾರದಲ್ಲಿ ಇಟ್ಕೊಂಡು ಏನು ಬೇಕೋ ಅದನ್ನ ಮಾಡು. ನಿಮ್ಮ ಮಕ್ಕಳಿಗೆ ಏನೇನೆಲ್ಲ ಬೇಕೋ ಎಲ್ಲ ಅನುಕೂಲಗಳನ್ನ ಮಾಡಿಕೊಡು. ನಿನ್ನ ಸತಿಗೆ ಏನೇನು ಬೇಕೋ ಎಲ್ಲ ಅನುಕೂಲಗಳನ್ನ ಮಾಡಿಕೊಡು. ನಿನ್ನ ಪತಿಗೆ ಏನೇನು ಬೇಕೋ ಎಲ್ಲ ಅನುಕೂಲಗಳನ್ನ ಮಾಡಿಕೊಡು. ಆದ್ರೆ ಯಾವುದನ್ನು ಅತಿಯಾಗಿ ನಿನ್ನ ಮೈ ಮೇಲೆ ಎಳೆದುಕೊಳ್ಳಬೇಡ, ಯಾವುದನ್ನು ಅತಿಯಾಗಿ ನೀನು ಅಂಟಿಸಿಕೊಳ್ಳಬೇಡ. ಬಿಟ್ಟು ಹೋದಾಗ ಅದು ಹೋಗ್ತಾ ಇರ್ಲಿ ಅನ್ನುವಂತ ಮನಸ್ಥಿತಿ ನಿನಗಿರಬೇಕು. ಯಾವುದನ್ನು ಅತಿಯಾಗಿ ಅಂಟಿಸ್ಕೊಂಡ್ರೆ ಏನಾಗುತ್ತೆ, ಯಾರಾದ್ರೂ ಒಬ್ರು ಇಲ್ಲದೆ ಹೋದಾಗ ನಮಗೆ ಮನೆಯಲ್ಲಿ ತುಂಬಾ ಬೇಜಾರಾಗುತ್ತೆ. ಯಾರಾದ್ರೂ ಒಬ್ರು ಇದ್ ಮಾಡದೆ ಹೋದಾಗ, ಏನಾದ್ರೂ ಒಬ್ರು ನಮಗೆ ನಮ್ಮನ್ನ ಆರೈಸದೆ ಹೋದಾಗ, ಅಥವಾ ನಮ್ಮ ಆರೈಕೆಗಳನ್ನ ಪೂರೈಸದೆ ಹೋದಾಗ, ನಮ್ಮ ಆಸೆಗಳನ್ನ ಪೂರೈಸದೆ ಹೋದಾಗ ನಮಗೆ ಬೇಜಾರಾಗುತ್ತೆ. ಹಾಗಾಗಿ ಸಂಸಾರದಲ್ಲಿ ಇದ್ದು ಇಲ್ಲದಂಗೆ ಹೇಗಿರಬೇಕು ಅಂತ ಹೇಳಿದ್ರೆ, ಎಲ್ಲವನ್ನ ಮಾಡು. ನಿಮ್ಗೆ ಏನೇನು ಬೇಕು ಎಲ್ಲವನ್ನ ಮಾಡು. ನಿನ್ನ ಮಕ್ಕಳಿಗೆ, ಎಲ್ರಿಗೂ ಎಲ್ಲವನ್ನ ಮಾಡು. ಆದ್ರೂ ಸಮೇತವಾಗಿ ಎಷ್ಟು ದೂರ ಇರಬೇಕು ಅಷ್ಟು ದೂರ ಇರು. ಯಾವುದನ್ನು ಸಮೇತವಾಗಿ ಅಂಟಿಸಿಕೊಳ್ಳ ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸದಾ ಕಾಲದ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನ ಕೊಡ್ತಾರೆ. ಯಾವ ರೀತಿಯಲ್ಲಿ ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಭಕ್ತ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಏನ್ ಮಾಡ್ದ ಅಂತ ಹೇಳಿದ್ರೆ, ನೀನು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ಸಂಸಾರದಲ್ಲಿ ಇಟ್ಕೊಂಡು ಆ ಸಂಸಾರಸ್ಥರನ್ನು ನೀನು ಪರಿವರ್ತಿಸಬೇಕು. ಯಾವ ರೀತಿಯಲ್ಲಿ ಪರಿವರ್ತಿಸಬೇಕು ಅಂತ ಹೇಳಿದ್ರೆ, ಪ್ರಹ್ಲಾದ ಹೇಗೆ ತಾನು ಜೊತೆಯಲ್ಲಿದ್ದಂತಹ ಅಸುರ ಆ ಮಕ್ಕಳನ್ನು ಬಾಲಕರನ್ನು ಸಮೇತವಾಗಿ ದೇವರನ್ನ ಸ್ಮರಿಸುವಂತಹ ಆ ಗೋವಿಂದನನ್ನ ಸ್ಮರಿಸುವಂತಹ ವ್ಯಕ್ತಿಗಳನ್ನಾಗಿ ಬಾಲಕರನ್ನಾಗಿ ಪರಿವರ್ತಿಸಿದ್ನೋ ತನ್ನ ಒಂದು ಸದ್ಭಕ್ತಿಯ ಮೂಲಕ. ಆ ರೀತಿಯಲ್ಲಿ ಯಾರಿಗೂ ತೊಂದರೆಯನ್ನ ಕೊಡದೆ ಸಂಸಾರದಲ್ಲಿ ಇರುವವರನ್ನೂ ಸಹಿತವಾಗಿ ನಾವು ಸದ್ಭಕ್ತಿಯ ಮೂಲಕ, ನಮ್ಮ ಆಚರಣೆಗಳ ಮೂಲಕ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಅವರನ್ನೂ ಸಮೇತವಾಗಿ ದೇವರ ಕಡೆಗೆ ಎಳೆದೊಯ್ಯಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಪರಿವರ್ತಿಸಿ ಸಂಸಾರವನ್ನ ಏನು ಮಾಡಿ ಅಂತ ಹೇಳಿದ್ರೆ, ಪರಿವರ್ತಿಸಿ ಸಂಸಾರದಲ್ಲಿ ಇರುವವರನ್ನ ಪರಿವರ್ತಿಸಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅನುಭವವನ್ನ ಹೊಂದಬೇಕು, ಆ ಅನುಭವವನ್ನ ಹೊಂದಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೋಬೇಕು. ಯಾವ ರೀತಿ ಅನುಭವವನ್ನು ಹೊಂದಬೇಕು, ಬ್ರಹ್ಮಜ್ಞಾನದ ಅನುಭವವನ್ನ ಹೊಂದಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಸಂಸಾರದಲ್ಲಿ ಇದ್ಕೊಂಡು ಹೇಗೆ ಬ್ರಹ್ಮಜ್ಞಾನವನ್ನ ಹೊಂದುವಂತದ್ದು, ಋಷಿಮುನಿಗಳು ಕಾಡಿನಲ್ಲಿ ಹೋಗಿ ಸುಮಾರು ವರ್ಷಗಳು, ಒಂದು 50-60 ವರ್ಷಗಳು ಕೂತ್ಕೊಂಡು ತಪಸ್ಸನ್ನ ಆಚರಿಸಿ ಆಮೇಲೆ ಬ್ರಹ್ಮಜ್ಞಾನವನ್ನ ಪಡ್ಕೋತಾರೆ. ನಾವು ಹೇಗೆ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳುವಂತದ್ದು, ಅದಕ್ಕೆ ಹೇಳ್ತಾರೆ ಸ್ವಾಮಿ ಜ್ಞಾನವನ್ನ ಪಡ್ಕೋಬೇಕು ಮೊದಲು. ಹಾಗಾದ್ರೆ ನಮಗೆ ಇಷ್ಟು ದಿನ ಜ್ಞಾನವಿಲ್ವಾ? ಜ್ಞಾನವಿಲ್ಲದೆ ನಾವು ಅಜ್ಞಾನಿಗಳಾಗಿದ್ದೇವಾ? ಖಂಡಿತ ಅಜ್ಞಾನಿಗಳಾಗಿದ್ದೇವೆ. ಪುಸ್ತಕದಲ್ಲಿರುವಂತದ್ದನ್ನ ಮಾತ್ರ ಓದ್ಕೊಂಡ್ರೆ ಎಂಎ, ಬಿಎಡ್, ಪಿಎಚ್ಡಿ, ಡಾಕ್ಟರೇಟ್ ಮತ್ತೆ ಇನ್ಯಾವ ಇಂಜಿನಿಯರಿಂಗು ಇವೆಲ್ಲ ಪಡ್ಕೊಂಡ್ರೆ ನಾವು ಜ್ಞಾನವಂತರಲ್ಲ. ಯಾವ ಜ್ಞಾನವನ್ನ ಪಡ್ಕೋಬೇಕು? ಬ್ರಹ್ಮಜ್ಞಾನವನ್ನ ಪಡ್ಕೋಬೇಕು. ಹೇಗೆ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳುವಂತದ್ದು? ಭಕ್ತಿ ಇದ್ರೆ ಬ್ರಹ್ಮಜ್ಞಾನ ತನ್ನಿಂದ ತಾನೇ ಬರುತ್ತೆ. ಅದರಲ್ಲೂ ಸಮೇತವಾಗಿ ಭಕ್ತಿ, ಹೌದು, ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ಪ್ರತಿದಿನ ದೇವರ ಪೂಜೆಯನ್ನ ಮಾಡ್ತೀನಿ, ಪ್ರತಿದಿನ ನಾಮಾರ್ಚನೆಯನ್ನ ಮಾಡ್ತೀನಿ, ಭಜನೆಯನ್ನ ಮಾಡ್ತೀನಿ, ಹಾಗಾದ್ರೆ ಇವೆಲ್ಲ ಭಕ್ತಿಗಳಲ್ವಾ? ಭಕ್ತಿಗಳಲ್ಲ, ಖಂಡಿತ ಭಕ್ತಿಯಲ್ಲ. ಅದಕ್ಕೆ ಡಿವಿಜಿ ಅವರು ಒಂದ್ ಕಡೆ ಹೇಳ್ತಾರೆ, ನಾವು ಪ್ರಹ್ಲಾದ ಏನಾಯ್ತು, ಪ್ರಹ್ಲಾದನಿಗೆ ಏನ್ ಸಿಕ್ತು? ಮುಕ್ತಿ ಸಿಕ್ತು. ಅವನಿಗೆ ಕಂಬದಲ್ಲೋ ಬಿಂಬದಲ್ಲೋ, ಪ್ರಹ್ಲಾದ ಮತ್ತು ಅವನ ತಂದೆ ಹಿರಣ್ಯ ಕಶುಪುವಿಗೆ ಕಂಬದಲ್ಲೋ ಬಿಂಬದಲ್ಲೋ ಹೇಗೋ ಮುಕ್ತಿ ಸಿಕ್ತು. ನಾವ್ ಹೇಗಿರ್ತೀವಿ ಅಂತ ಹೇಳಿದ್ರೆ, ಸಿಂಬಳದ ಒಳಗಿನ ನೊಣ ಮಂಕುತಿಮ್ಮ ಅಂತ ಹೇಳ್ತಾರೆ. ಸಿಂಬಳದ ಒಳಗಿನ ನೊಣವಂತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಕ್ತಿ ಎಂತದ್ದು ಅಂತ ಹೇಳಿದ್ರೆ, ಏ ನೀವು ಭಕ್ತಿ, ದೇವರಲ್ಲಿ ಭಕ್ತಿ ಇರಬೇಕು. ಹೌದು, ನಾನು ಭಕ್ತ, ನಿಜವಾಗ್ಲೂ ಭಕ್ತ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಕಣ್ರಿ ಪ್ರತಿದಿನ, ಆ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದ್ದೀನಿ ಕಣ್ರಿ, ದೇವ್ಗೆ ಕಣ್ಮಾಡಿಸ್ಕೊಟ್ಟಿದ್ದೀನಿ ಕಣ್ರಿ, ಪಂಚೆ ಉಡಿಸಿದ್ದೀನಿ. ಹೌದಾ? ಹೌದು. ನಿಜವಾಗ್ಲೂ ನೀವು ಭಕ್ತರ ಅಂತ ಎರಡನೇ ಸತಿ ಕೇಳಿದಾಗ ಹ್ಞೂ ನಾನು ಭಕ್ತನೇ ಅಂತ ಹೇಳ್ತೀವಿ. ಮೂರನೇ ಸತಿ ಕೇಳಿದಾಗ ಸ್ವಲ್ಪ ಡೌಟ್ ಹೊಡಿತೀವಿ ನಾವು. ಹೌದಾ, ನಿಜವಾಗ್ಲೂ ನನ್ನ ಭಕ್ತನ, ದೇವ್ರ ಇದಾನ ಅಂತ ಹೇಳ್ಬಿಟ್ಟು ಡೌಟ್ ಹೊಡಿತೀವಿ. ಆದ್ರೆ ಹಿರಣ್ಯಕಶಿಪು ದೇವ್ರಿಲ್ಲ ಅಂತ ಹೇಳ್ದ, ಹೌದಲ್ವಾ? ಈ ಕಡೆ ಪ್ರಹ್ಲಾದ ದೇವ್ರ ಇದಾನೆ ಅಂತ ಹೇಳ್ದ, ಇಬ್ರಿಗೂ ಮುಕ್ತಿ ಸಿಕ್ತು. ಕಂಬದಲ್ಲೋ ಬಿಂಬದಲ್ಲೋ ಇಬ್ರಿಗೂ ಒಂದ್ರಲ್ಲಿ ಒಂದು ರೀತಿಯಲ್ಲಿ ಮುಕ್ತಿ ಸಿಕ್ತು. ಆದ್ರೆ ನಾವು ಎಂತವರು ಅಂತ ಹೇಳಿದ್ರೆ, ಸಿಂಬಳದೊಳಗಿನ ನೋಣ. ಹಾಗಾಗಿ ಆ ರೀತಿಯ ಆ ಬದುಕು ನಮ್ಮದಾಗಬಾರದು. ಇದ್ರೆ ಒಂದೇ ರೀತಿಯಲ್ಲಿ ಭಕ್ತಿಯನ್ನ ಹೊಂದಿರಬೇಕು ಅನ್ನುವಂಥದ್ದನ್ನ ಸ್ವಾಮಿ ಹೇಳ್ತಾರೆ. ಒಂದೇ ರೀತಿ ಭಕ್ತಿ, ಅದು ಎಂತಹ ಭಕ್ತಿ? ಬ್ರಹ್ಮಜ್ಞಾನದ ಭಕ್ತಿ. ಎಂತಹ ಭಕ್ತಿ? ಭಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವಂತಹ ಭಕ್ತಿ. ಪ್ರಹ್ಲಾದ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ. ಅವನಿಗೆ ಗೊತ್ತಿತ್ತು ಎಂತಹ ಕಷ್ಟಗಳು ಬಂದರೂ ಸಮೇತವಾಗಿ, ತನ್ನ ತಂದೆ ಎಂತಹ ಕಷ್ಟಗಳನ್ನು ಕೊಟ್ಟರೂ ಸಮೇತವಾಗಿ ಆ ಮಾಧವ ನನ್ನನ್ನು ಕಾಪಾಡ್ತಾನೆ, ಆ ದೇವ್ರು ಅನ್ನುವಂತ ನನ್ನನ್ನು ಕಾಪಾಡ್ತಾನೆ. ಯಾಕೆ ಅವನು ಗೊತ್ತಿತ್ತು ದೇವ್ರು ಅನ್ನುವಂತ ಒಂದು ಸರ್ವಶಕ್ತಿ ಇದೆ ಅನ್ನೋದು ಅವನಿಗೆ ನಂಬಿಕೆ ಇತ್ತು. ಹಾಗಾಗಿಯೇ ಅವನು ಸಂಪೂರ್ಣವಾಗಿ ತನ್ನನ್ನ ತಾನು ಅರ್ಪಿಸ್ಕೊಂಡ್ಬಿಟ್ಟ. ಹೇಗೆ ಗೋಪಿಕೆಯರು ಕೃಷ್ಣನಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾರೋ, ಇವೆಲ್ಲವೂ ಸ್ವಾಮಿಯ ಮಾತುಗಳು. ಗೋಪಿಕೆಯರು ಹೇಗೆ ಸಂಪೂರ್ಣವಾಗಿ ತನ್ನನ್ನ ಕೃಷ್ಣನಲ್ಲಿ ಅರ್ಪಿಸ್ಕೋತಾರೋ, ಹಾಗೆ ಭಕ್ತನು ಸಂಪೂರ್ಣವಾಗಿ ತನ್ನನ್ನ ದೇವರಲ್ಲಿ, ಆ ಸರ್ವಶಕ್ತನಲ್ಲಿ ಅರ್ಪಿಸ್ಕೋಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಆ ರೀತಿ ಇದ್ರೆ ಮಾತ್ರ, ಅದಕ್ಕೆ ಹೇಳಿದ್ದು ನಾನು ಅವ್ರನ್ನ ಆದಿಗುರು ಅಂತ ಹೇಳ್ಬಿಟ್ಟು. ಶಂಕರಾಚಾರ್ಯರು ಹೇಗೆ ನಮಗೆ ಅನೇಕ ಗ್ರಂಥಗಳ ಮೂಲಕ ನಮಗೆ ಈ ಪ್ರಾಪಂಚಿಕ ಸುಖದ ಈ ಭೋಗದ ಅನವಶ್ಯಕತೆಗಳನ್ನ ಹೇಗೆ ತಿಳಿಸ್ಕೊಡ್ತಾರೋ, ಸ್ವಾಮಿ ಅವರೆಲ್ಲ ಸ್ವಲ್ಪ ಸಂಸ್ಕೃತದಲ್ಲಿ ಹೇಳ್ಕೊಡ್ತು, ಸಂಸ್ಕೃತ ಭೂಯಿಷ್ಠವಾದಂತಹ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಬಹಳ ಅವರೆಲ್ಲ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ಬಹಳ ಹಿಂದಿನ ಗುರುಗಳೆಲ್ಲ. ಅದೆಲ್ಲವೂ ಸರ್ವಸಾಮಾನ್ಯ ನಮ್ಮಂತಹ ಪಾಮರ ಜನರಿಗೆ ಅರ್ಥ ಆಗಲ್ಲ, ಅದು ಸಂಸ್ಕೃತ ಯಾರಿಗೂ ಬರೋದಿಲ್ಲ, ಹಾಗಾಗಿ ಅರ್ಥವಾಗಲ್ಲ. ಆದ್ರೆ ಸ್ವಾಮಿ ಅದನ್ನೆಲ್ಲ ಸಾರಭೂತವಾಗಿ ನಮಗೆ ಈ ಪ್ರಶಾಂತಿ ವಾಹಿನಿಯಲ್ಲಿ ಉಣಬಡಿಸಿದ್ದಾರೆ. ಆದ್ರೆ ಅದನ್ನ ತಗೊಂಡು ಉಣಬೇಕಾಗಿರೋದು ನಮ್ಮ ಕೆಲಸ ಅಷ್ಟೇ. ಯಾವ ರೀತಿಯಲ್ಲಿ ಅದು ರಾಜಭೃಷ್ಟಾನ್ನವನ್ನ ನಮ್ಮ ನಮ್ಮ ನಮ್ಮ ಮುಂದೆ ಇಟ್ಟಿದ್ದಾರೆ, ಅದನ್ನ ತಗೊಂಡು ತಿನ್ನಬೇಕಾಗಿರುವಂತದ್ದು, ಅದನ್ನ ಹೇಗೆ ತಿನ್ನಬೇಕು ಅನುಭವಿಸಿಕೊಂಡು ತಿನ್ನಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲ, ನಮ್ಮನ್ನ ನಾವು ಯಾವಾಗ್ಲೂ ಆ ಸರ್ವಶಕ್ತನಾದಂತಹ ಸ್ವಾಮಿಗೆ ಸದಾ ಅರ್ಪಿಸಿಕೊಂಡು ಸಂಸಾರದಲ್ಲಿ ಇಟ್ಕೊಂಡು ಸಮೇತವಾಗಿ ನಮ್ಮನ್ನ ನಾವು ಅರ್ಪಿಸಿಕೊಂಡು ಸ್ವಾಮಿಗೆ ನಾವು ಬದುಕಿದ್ರೆ ಖಂಡಿತ ಮುಕ್ತಿ ಎನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಜ್ಞಾನ ಮತ್ತು ಭಕ್ತಿ ಇವೆರಡು ಒಟ್ಟೊಟ್ಟಿಗೆ ಹೋಗಬೇಕು, ಎರಡು ಜೋಡೆತ್ತುಗಳಿದ್ದ ಹಾಗೆ. ಇವೆರಡು ಇಲ್ಲದೆ ಹೋದಾಗ, ಜ್ಞಾನ ಇಲ್ಲದೆ ಹೋದಾಗ್ಲೂ ಸಮೇತವಾಗಿ ಭಕ್ತಿ ನಶಿಸಿ ಹೋಗುತ್ತೆ, ಭಕ್ತಿ ಇಲ್ಲದೆ ಜ್ಞಾನ ಇದ್ರೂ ಸಮೇತವಾಗಿ ಅಹಂಕಾರ ಅನ್ನುವಂಥದ್ದು ಹುಟ್ಟುಕೊಡುತ್ತೆ ನಮ್ಮಲ್ಲಿ. ಏ ನಾನೆಂತಹ ಜ್ಞಾನವಂತ, ನಾನು ಎಷ್ಟು ದೊಡ್ಡದಾಗ ಓದ್ಕೊಂಡಿದ್ದೀನಿ, ನಾನಿಷ್ಟೆಲ್ಲ ಮಾಡ್ಕೊಂಡಿದ್ದೀನಿ, ನನ್ನನ್ನು ಹಾಗೆ ಇದ್ ಮಾಡಿದ್ರ ಅಂತ. ಯಾವಾಗ ಮನಸ್ಸಿನೊಳಗಡೆ ಈ ಎಲ್ಲ ಜ್ಞಾನಗಳು ಈ ಪ್ರಾಪಂಚಿಕ ಸುಖಗಳಿಗೆ ಮಾತ್ರ, ಈ ಪ್ರಾಪಂಚಿಕ ಸುಖಗಳಿಗೆ ಮಾತ್ರ, ಈ ಪ್ರಪಂಚಕ್ಕೆ ಮಾತ್ರ ಸೀಮಿತವಾದದ್ದು, ಮೇಲುಗಡೆ ಇರುವಂತಹ ಯಾವುದೇ ರೀತಿಯ ಆ ಬ್ರಹ್ಮನಿಗೆ ಯಾವುದೇ ಈ ಜ್ಞಾನ ಅಂಟೋದಿಲ್ಲ ಅಂತ ನಮಗೆ ಆ ಭಕ್ತಿಯ ಜ್ಞಾನ ಅನ್ನೋದು ಇರಬೇಕು. ಈ ಪ್ರಾಪಂಚಿಕ ಜ್ಞಾನದ ಜೊತೆಗೆ ಆ ಭಕ್ತಿಯ ಜ್ಞಾನ ಅನ್ನೋದು ಇರಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಇವೆರಡೂ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಹಂಕಾರ ಅನ್ನೋದು ನಮ್ಮೊಳಗೆ ಸುಳಿಯೋದಿಲ್ಲ, ಅಹಂಕಾರ ಅನ್ನೋದು ನಮ್ಮೊಳಗಡೆ ಇರೋದಿಲ್ಲ. ಮುಕ್ತಿ ಬಯಸುವವರಿಗೆ ಇದು ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾರೆ. ಲೌಕಿಕ ವಸ್ತುಗಳ ಉಪಾಸನೆಯನ್ನ ಬಿಟ್ಬಿಡಿ, ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ಪ್ರವಚನಗಳನ್ನ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾನ ಮಾಡಿ ಅಂತ ಹೇಳ್ತಾರೆ. ಶ್ರವಣ ಮಾಡಬೇಕು, ಈ ರೀತಿಯ ಒಳ್ಳೆ ಮಾತುಗಳನ್ನ ಶ್ರವಣ ಮಾಡಬೇಕು, ಸ್ವಾಮಿಯ ಅನೇಕ ಪ್ರವಚನಗಳನ್ನ ಯಾವಾಗ್ಲೂ ಸದಾ ಶ್ರವಣ ಮಾಡಬೇಕು. ಬರೀ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋದಲ್ಲ, ಅದನ್ನ ಹೇಳ್ತಾರೆ. ನಾವು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಪಾಠ ಮಾಡ್ಬೇಕಾದ್ರೆ, ಏನೋ ಅರ್ಥ ಆಯ್ತೇನೋ, ಏನೋ ಧ್ಯಾನ ಅರ್ಥ ಆಯ್ತೇನೋ, ಹ್ಞೂ ಸರ್ ಅರ್ಥ ಆಯ್ತು, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬಾರ್ದು, ನಾಳೆ ಬಂದು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಬರೀಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಸ್ವಾಮಿ ಹೇಳ್ತಿರ್ತಾರೆ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬಾರ್ದಂತೆ. ಶ್ರವಣ ಮಾಡಿದ್ದನ್ನ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಹೋದ್ಮೇಲೆ ಅದನ್ನ ಮನನ ಮಾಡ್ಕೋಬೇಕು. ಸದಾ ಏನ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ, ಅದನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ಪುನರಾವರ್ತನೆಗೊಳಿಸ್ಕೊತಾ ಇರಬೇಕು. ಏನು ಶ್ರವಣ ಮಾಡ್ಕೊಂಡಿದ್ದೀವಿ ಅದನ್ನ ಮನನ ಮಾಡ್ಕೋಬೇಕು. ಇಲ್ಲಿ ಸ್ವಾಮಿ ಮನನ ಅನ್ನೋದಕ್ಕೆ ಇನ್ನೊಂದು ರೀತಿಯ ಹೊಸ ವ್ಯಾಖ್ಯಾನವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮನನ ಅಂತ ಹೇಳಿದ್ರೆ ಅದು ಆಚರಣೆಗೆ ತರಬೇಕು. ಅದನ್ನ ಸುಮ್ಮನೆ ಮನಸ್ಸೊಳಗಡೆ ಮನನ, ಹೌದು ಈ ರೀತಿ ಹೇಳಿದರೆ ಸ್ವಾಮಿ, ಅಲ್ಲಿ ಈ ರೀತಿ ಹೇಳಿದ್ದಾರೆ, ಅಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನಸ್ಸಿನೊಳಗಡೆ ಅದನ್ನ ಪುನರಾವರ್ತನೆಗೊಳಿಸಿಕೊಂಡು ಅದನ್ನ ನೆನಪಿಸ್ಕೊಂಡಿದ್ರೆ ಮಾತ್ರ ಸಾಕಾಗಲ್ಲ. ಅದನ್ನ ನಿಜ ಜೀವನದಲ್ಲಿ ನಾವೆಷ್ಟು ಮಟ್ಟಿಗೆ ಅಳವಡಿಸ್ಕೋತೀವಿ, ನಿಜ ಜೀವನದಲ್ಲಿ ನಾವೆಷ್ಟು ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸುಗಮ ಮಾರ್ಗದಲ್ಲಿ ಸಾಗಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಅದು ಮನನ ಅಂತ ಹೇಳ್ತಾರೆ. ಆಮೇಲೆ ನಿಧಿಧ್ಯಾನ. ನಿಧಿಧ್ಯಾನ ಅಂತ ಹೇಳಿದ್ರೇನು, ಯಾವಾಗ್ಲೂ ಅದನ್ನ ಆಚರಣೆಯಲ್ಲಿ ತರುವಂತದ್ದು, ಯಾವಾಗ್ಲೂ ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡಿರುವಂತದ್ದು. ಸ್ವಲ್ಪ ದಿನಗಳ ಕಾಲ ಅದು ಅದರ ಪರಿಣಾಮ ಇರೋವರೆಗೂ ಮಾತ್ರ ಅದನ್ನ ನಮ್ಮ ನೆನಪಿನಲ್ಲಿ ಇಟ್ಕೊಂಡು ಆಚರಣೆಗೆ ತಂದು ತದನಂತರ ಅದನ್ನ ಮರೆಯುವಂತದ್ದಲ್ಲ. ಯಾವಾಗ್ಲೂ ಸಮೇತವಾಗಿ ನಿಧಿಧ್ಯಾನ, ಯಾವಾಗ್ಲೂ ಸದಾ ಮನನ ಮಾಡಿಕೊಂಡು ಸದಾ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಯಲ್ಲಿ ಇಟ್ಕೊಂಡು ಅದನ್ನ ನಾವು ಮುಂದುವರಿತೀವೋ ಅವಾಗ ಅದು ನಿಧಿಧ್ಯಾನ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಕಲಿಕೆಯಲ್ಲಿ ಎರಡು, ಒಂದು ಅಪರೋಕ್ಷ ಪರೋಕ್ಷ. ಅಪರೋಕ್ಷ ಅಂತ ಹೇಳಿದ್ರೆ ನಾವೇ, ಸಾರಿ, ಪರೋಕ್ಷ ಅಂತ ಹೇಳಿದ್ರೆ ನಾವೇ ಸ್ವತಃ ಕಲಿಯುವಂಥದ್ದು. ಅಪರೋಕ್ಷ ಅಂತ ಹೇಳಿದ್ರೆ ಗುರುವಿನ ಮೂಲಕ ಕಲಿಯುವಂಥದ್ದು. ಅಪರೋಕ್ಷ ಕಲಿಕೆ ಅಂತ ಹೇಳಿದ್ರೆ ಗುರುವಿನ ಮೂಲಕ ಕಲಿಯುವಂಥದ್ದು. ನಾವು ಕಲ್ತ್ಕೋತೀವಿ ನಿಜ ಜೀವನದಲ್ಲಿ ಅನೇಕ ವಿಷಯಗಳನ್ನ, ಪ್ರಕೃತಿಯ ಮೂಲಕ, ವ್ಯಕ್ತಿಗಳ ಮೂಲಕ ಅನೇಕ ವಿಷಯಗಳನ್ನ ಪುಸ್ತಕಗಳ ಮೂಲಕ ಕಲ್ದಿಂತೀವಿ. ಆದ್ರೆ ಎಷ್ಟು ಮಟ್ಟಿಗೆ ಅದನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿತೀವಿ, ಆ ಕಲ್ತಂತಹ ಅನೇಕ ವಿಷಯಗಳು ಎಷ್ಟು ಮಟ್ಟಿಗೆ ನಮ್ಮ ಜ್ಞಾನದಲ್ಲಿ, ಈ ಸ್ಮೃತಿ ಪಟಲದಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಅದು ಅರ್ಗಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ, ಬಹಳ ಕಷ್ಟ. ಅದನ್ನ ಒಳಗಡೆ ಇಟ್ಕೊಂಡು ಅದನ್ನ ಹೊರಗಡೆ ತರೋದಿಕ್ಕೆ ಬಹಳ ಕಷ್ಟ. ಯಾಕೆ, ಅದರ ನಿಜವಾದ ಅರ್ಥ ಮತ್ತು ಒಳ ಅರ್ಥಗಳು ನಮಗೆ ಒಂದು ಸತಿ ಓದಿದಾಗ ಅರ್ಥ ಆಗಲ್ಲ. ಓದೋದೇ ಕಷ್ಟ, ಅದರಲ್ಲಿ ನಾವು ಒಂದ್ಸತಿ ಓದಿದಾಗ ಇನ್ನೂ ಅರ್ಥ ಆಗಲ್ಲ. ಅದು ಯಾವಾಗ್ಲೂ ಒಂದ್ ಕಡೆ ಎಲ್ಲೋ ಮೂಲೆಯಲ್ಲಿ ಇರುತ್ತೆ, ತದನಂತರದಲ್ಲಿ ಕಾಲಾನಂತರದಲ್ಲಿ ಅದು ಮರ್ತು ಹೋಗಬಹುದು, ಅಥವಾ ಅದು ಇನ್ನೆಲ್ಲೋ ಇದ್ದಾಗ ಇನ್ಯಾವುದೋ ಕೆಲಸ ಮಾಡಬೇಕಾದ್ರೆ ಅದರ ಒಳ ಅರ್ಥ ತಿಳ್ಕೊಂಡಿರ್ತೀವಿ, ತಿಳ್ಕೊತಾ ಇರ್ತೀವಿ. ಅಲ್ಲಿವರೆಗೂ ನಾವು ಅದರ ನಿಜವಾದ ಅರ್ಥವನ್ನ ತಿಳ್ಕೊಂಡಿರಲ್ಲ, ಅದರ ಮೇಲ್ಮಟ್ಟದ ಅರ್ಥವನ್ನ ಮಾತ್ರ ತಿಳ್ಕೊಂಡು ಅದನ್ನ ನಾವು ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ಆದ್ರೆ ಅದು ಸರಿಯಾಗಿ ಬಂದಿರಲ್ಲ, ಆ ಕಲಿಕೆ ಅನ್ನೋದು ಸರಿಯಾಗಿ ಬಂದಿರಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕಾದ್ರೆ, ನಾವು ಸ್ವತಃ ಕಲ್ತಿರುವಂತಹ ಅನೇಕ ವಿಷಯಗಳು ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಅನೇಕ ರೀತಿಯಲ್ಲಿ ತಪ್ಪುಗಳಾಗುವಂತದ್ದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ, ಎಷ್ಟೋ ರೀತಿಯಲ್ಲಿ ತಪ್ಪುಗಳಾಗ್ಬಿಡ್ತವೆ. ಹಾಗಾಗಿ ಅದು ಇದು ಪರೋಕ್ಷ ಕಲಿಕೆ. ಅಪರೋಕ್ಷ ಕಲಿಕೆಯನ್ನ ಸ್ವಾಮಿ ಹೆಚ್ಚಾಗಿ ದೃಢೀಕರಣಗೊಳಿಸ್ತಾರೆ. ಅಪರೋಕ್ಷ ಕಲಿಕೆ ಅಂತ ಹೇಳಿದ್ರು ಗುರುವಿನ ಮೂಲಕ ಬರುವಂತಹ ಕಲಿಕೆ. ಯಾವ ಗುರುವಿನ ಮೂಲಕ ನಮಗೆ ಕಲಿಕೆ ನಮ್ಮಲ್ಲಿ ಉಂಟಾಗುತ್ತೋ, ಕಲಿಕೆ ಅನ್ನೋದು ನಮಗೆ ಸಿದ್ಧಿಸುತ್ತೋ, ಅದರ ಪಾಪ ಮತ್ತು ಅದರ ಪರಿಣಾಮ ಬಹಳಷ್ಟು ದಿನಗಳವರೆಗೆ ಇರುತ್ತೆ. ಯಾಕೆ? ಗುರು ಮೇಲ್ನೋಟದ ಅರ್ಥವನ್ನ ಮಾತ್ರ ತಿಳಿಸ್ಕೊಡಲ್ಲ, ಅದರ ಒಳ ಅರ್ಥವನ್ನ, ಅದರ ಜೀವನಕ್ಕೆ, ಅದನ್ನ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಎನ್ನುವಂತಹ ತತ್ವವನ್ನ, ಸಿದ್ಧಾಂತವನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗಾಗಿ ಯಾವಾಗ್ಲೂ ಸಮೇತವಾಗಿ ಗುರುವಿನ ಮೂಲಕ ವಿದ್ಯೆಯನ್ನ ಕಲ್ತ್ಕೋಬೇಕು, ಗುರುವಿನ ಮೂಲಕ ವಿದ್ಯೆಯನ್ನ ಪಡ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಗುರುವಿಗೆ ಗುಲಾಮನಾಗುವ ತನಕ ದುರ್ಯೋಧನ ಮುಕ್ತಿ. ಹಾಗಾಗಿ ನಾವು ನಮ್ಮ ಸಾಯೀಶ್ವರನಿಗೆ ಗುಲಾಮನಾಗುವ ತನಕ ನಮಗೆ ಯಾವ ರೀತಿಯ ಮುಕ್ತಿಯೂ ಸಿಗಲ್ಲ. ಯಾಕೆ? ಅವರ ಮಾತುಗಳಿಗೆ, ಅವರ ಸಂದೇಶಗಳಿಗೆ, ಅವರ ಪ್ರವಚನಗಳಿಗೆ, ಅದನ್ನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋವರೆಗೂ ನಮಗೆ ಯಾವುದೇ ರೀತಿಯ ಮುಕ್ತಿ ಸಿಗಲ್ಲ. ಒಂದ್ ಕಡೆ ಸೋಮೇಶ್ವರ ಶತಕ ಅನ್ನುವಂಥದ್ದು, ನಾನು ಸ್ವಲ್ಪ ಈ ಸ್ಕೂಲಲ್ಲಿ ಟೀಚರ್ ಆದ್ರಿಂದ ನಾನು ಯಾವಾಗ್ಲೂ ಸಮೇತವಾಗಿ ಸಾಹಿತ್ಯದ ಹಿನ್ನೆಲೆಯನ್ನ ತಗೋತೀನಿ, ಕನ್ನಡ ಟೀಚರು ಹಾಗಾಗಿ ಸಾಹಿತ್ಯದ ಹಿನ್ನೆಲೆಯನ್ನ ತಗೋತೀನಿ. ಸೋಮೇಶ್ವರ ಶತಕದಲ್ಲಿ ಸೋಮೇಶ್ವರ ಎನ್ನುವಂತಹ ಒಬ್ಬ ಕವಿ ಬರೀತಾನೆ, ಅವನ ಶತಕದಲ್ಲಿ ಬರೀತಾನೆ, ವರ್ಣ ಮಾತ್ರಂ ಕಲಿಸಿದಾತಂ ಗುರು. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂದ್ರೆ ಒಂದು ಅಕ್ಷರವನ್ನ ಕಲಿಸಿದವನೇ ಗುರು ಅಂತ ಹೇಳಿದ್ರೆ ಇಡೀ ಜೀವನದ ಪಾಠವನ್ನ ಕಲಿಸಿದಂತಹ ಇವರು ಮಹಾನ್ ಗುರು, ಹೌದಲ್ವಾ? ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾನೆ ಅವರು. ಅಷ್ಟೇ, ಇವರು ನಮಗೆ ಇಡೀ ಜೀವನದ ಪಾಠವನ್ನ ಕಲಿಸ್ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ಹೇಗೆ ಮುಕ್ತಿಯನ್ನ ಪಡ್ಕೋಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ, ಹೇಗೆ ವಿರಕ್ತಿಯನ್ನ ಪಡ್ಕೋಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ, ಹೇಗೆ ಸಂಸಾರದಲ್ಲಿ ಇಟ್ಕೊಂಡು ನಾವು ನಮ್ಮ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವರು ಮಹಾನ್ ಗುರು. ಅಷ್ಟಾಂಗ ಯೋಗಕ್ಕೆ ಬರೋಣ. ಅಷ್ಟಾಂಗ ಯೋಗದಲ್ಲಿ ಮೊದಲನೇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದಿಷ್ಟು ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗ. ಬಹಳ ಮುಖ್ಯ. ಯಾಕೆ? ಮೊನ್ನೆ ತಾನೆ ನಾವು ಯೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮ ನಮಗೆ ದೊರೆತಿರುವಂತಹ ಒಬ್ಬ ಕಟ್ಟಾಳು ಮೋದಿಯವರ ದೆಸೆಯಿಂದ ನಾವು ಇವತ್ತು ಯೋಗ ಮತ್ತು ನಮ್ಮ ಸಂಸ್ಕೃತಿಯನ್ನ ಬೇರೆ ದೇಶಗಳಲ್ಲಿಯೂ ಸಮೇತವಾಗಿ ಪ್ರಚಾರ ಮಾಡೋದಕ್ಕೆ ಮತ್ತು ಪಸರಿಸೋದಕ್ಕೆ ನಮಗೆ ಅವಕಾಶ ದೊರೆತಿದೆ. ಹಾಗಾಗಿ ಈ ಅಷ್ಟಾಂಗ ಯೋಗ ಇಂದಿನ ಕಾಲದಲ್ಲಿ ಬಹಳ ಮುಖ್ಯ. ಅದನ್ನ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಳೋದು ಹೇಗೆ ಎನ್ನುವಂತ ಮುಖಾಂತರ ಹೇಳ್ತಾರೆ. ಸ್ವಾಮಿ ಅದಕ್ಕೆ ಇನ್ನೊಂದು ಮರು ಸಿದ್ಧಾಂತವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಯಮ ಅಹಿಂಸಾ ಸತ್ಯ ಮಾಸ್ತೇಯ ಬ್ರಹ್ಮಚಾರ್ಯ ಅಪರಿಗ್ರಹ ಅಂತ ಹೇಳ್ತಾರೆ. ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಏನೇನನ್ನ? ನಮ್ಮ ಮನಸ್ಸು ಮತ್ತು ನಮ್ಮ ಬೇರೆ ನಮ್ಮ ಮನಸ್ಸು ಇವನ್ನೆಲ್ಲ ಕಂಟ್ರೋಲ್ ಇಟ್ಕೊಳ್ಳುವಂತದ್ದು ಅನ್ನುವಂಥದ್ದನ್ನ ಪತಂಜಲಿ ಮಹರ್ಷಿ ಹೇಳ್ತಾರೆ. ಆದ್ರೆ ಸ್ವಾಮಿ ಹೇಳ್ತಾರೆ ಇಂದ್ರಿಯಗಳ ನಿಗ್ರಹ. ನಾವು ಯಾವಾಗ್ಲೂ ಸಮೇತವಾಗಿ ಇಂದ್ರಿಯಗಳ ನಿಗ್ರಹವನ್ನ ಮಾಡ್ಕೋಬೇಕು. ಯಾವ್ದಾದ್ರು ಪಂಚೇಂದ್ರಿಯಗಳ ನಿಗ್ರಹ, ನಮ್ಮ ಬಾಯಿ, ಕಣ್ಣು, ಮೂಗು, ಕಿವಿ ಮತ್ತು ನಮ್ಮ ಈ ಚರ್ಮ ಇದೆಯಲ್ಲ, ಈ ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡ್ಕೋಬೇಕು. ಸಂಜೆ ಬರ್ತಿದ್ದಂಗೆ ಪಾನಿಪುರಿಯ ವಾಸನೆ ಬರುತ್ತೆ, ಒಂದ್ಸತಿ ತಿನ್ಬಿಟ್ರೆ ಇವತ್ತೊಂದಿನ ತಾನೆ ತಿನ್ಬಿಡೋಣ, ಪರವಾಗಿಲ್ಲ, ಇವತ್ತೊಂದಿನ ತಿಂದ್ರೆ ಏನೂ ಆಗಲ್ಲ, ಆಮೇಲೆ ನೋಡ್ಕೊಳ್ಳೋಣ, ಮತ್ತೆ ನಾಳೆ ಇನ್ನೊಂದು ವಾರ ತಿಂದೆ ಹೋದ್ರೆ ಸಾಕು, ಆಮೇಲೆ ಮತ್ತೆ ಮಾರನೇ ದಿನ ಬರ್ಬೇಕಾದ್ರೆ ಏನನ್ಸುತ್ತೆ, ತುಂಬಾ ಏನೋ ಸ್ಮೆಲ್ ತುಂಬಾ ಚೆನ್ನಾಗಿ ಮಾಡ್ತಿದ್ಯಲ್ಲ, ಇವತ್ತೊಂದಿನ ತಿನ್ಬಿಡೋಣ ಮತ್ತೆ ನಾಳೆ, ಇದು ನಿಗ್ರಹ ಇಲ್ಲದೆ ಇರುವಂತದ್ದು. ಅಷ್ಟೇ ಅಲ್ಲ, ನಮ್ಮ ಪಂಚೇಂದ್ರಿಯಗಳ ನಿಗ್ರಹವನ್ನ ಇಟ್ಕೋಬೇಕು. ಪಂಚೇಂದ್ರಿಯದಲ್ಲಿ ನಿಮಗೆ ಇನ್ನೊಂದು ಮನಸ್ಸನ್ನ, ಇವೆಲ್ಲದಕ್ಕೂ ಕಾರಣೀಭೂತವಾದ ಮನಸ್ಸನ್ನ ನಾವು ಇಟ್ಕೊಂಡ್ರೆ, ನಮ್ಮ ನಿಗ್ರಹದಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ, ಖಂಡಿತ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಯಮ ಅನ್ನುವಂತಹ ಮೊದಲನೇ ಯೋಗದಲ್ಲಿ ಮೊದಲನೇ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಯೋಗ ಸಿಕ್ಕೋಯ್ತು. ನಮ್ಮ ಪಂಚೇಂದ್ರಿಯಗಳನ್ನ ನಾವು ಇದರಲ್ಲಿ ಇಟ್ಕೋಬೇಕು. ಈ ಪಂಚೇಂದ್ರಿಯಗಳಲ್ಲಿ ಬೇರೆ ಬೇರೆ ಇದೆಯಲ್ಲ, ನಾ ಹೇಳಿದ್ನಲ್ಲ, ಇವೆಲ್ಲವನ್ನ ವೆಷ್ಟಿಗಳು ಅಂತ ಹೇಳ್ತೀವಿ. ಇವೆಲ್ಲ ವೆಷ್ಟಿಗಳು, ಬೇರೆ ಬೇರೆ ಇರುವಂತದ್ದು. ಇವನ್ನೆಲ್ಲ ಸಮಷ್ಟಿ ಮಾಡಬೇಕು. ಈ ವೆಷ್ಟಿಗಳನ್ನ ಎಲ್ಲ ಗುಂಪು ಸೇರಿಸಿ ಒಂದು ಸಮಷ್ಟಿ ಮಾಡಬೇಕು. ಆ ಸಮಷ್ಟಿಯೇ ಆ ಸಮಷ್ಟಿಗೆ ಕಾರಣ ನಮ್ಮ ಮನಸ್ಸು. ಈ ಮನಸ್ಸು ಅನ್ನುವಂಥದ್ದು ಕರೆಕ್ಟ್ ಆಗಿ ನಾವು ಇಟ್ಕೊಂಡ್ವಿ ಅಂತ ಹೇಳಿದ್ರೆ, ಖಂಡಿತ ಈ ಎಲ್ಲ ವ್ಯಷ್ಟಿಗಳನ್ನ ಇಟ್ಕೊಂಡು ಸಮಷ್ಟಿ ಮಾಡಿಕೊಂಡಾಗ ಎಲ್ಲವೂ ಏನಾಗುತ್ತೆ, ಎಲ್ಲ ಬೇರೆ ಬೇರೆ ಇರುವಂತದ್ದು, ಇನ್ನೆಲ್ಲ ಒಂದು ಗುಂಪು ಮಾಡಿದಾಗ ಅವು ಏನಾಗುತ್ತೆ, ಒಂದು ಲೈನಲ್ಲಿ ನಿಂತ್ಕೊಳ್ತವೆ, ಎಲ್ಲವೂ ಒಂದೇ ಲಂಬರೇಖೆಯಲ್ಲಿ ನಿಂತ್ಕೋತವೆ. ಆ ರೀತಿಯಲ್ಲಿ ಒಂದೇ ಲಂಬರೇಖೆಯಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ನಮ್ಮ ಮನಸ್ಸು ಇವುಗಳ ಮೇಲೆ ಕಂಟ್ರೋಲ್ ಅನ್ನು ಸಾಧಿಸುತ್ತೆ. ಇವುಗಳ ಮೇಲೆ ಕಂಟ್ರೋಲ್ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಯಮ ಅನ್ನುವಂಥದ್ದು, ಯಮ ಯೋಗ ಅನ್ನುವಂಥದ್ದು ಸಿಕ್ಕೋಯ್ತು. ಒಂದನೇದು ಮತ್ತೆ ಬಂಧ ಮುಕ್ತಿಯನ್ನ ಗೊಳಿಸ್ಕೋಬೇಕು ಅಂತ ಹೇಳ್ತಾರೆ. ಹೇಗೆ ಬಂಧ ಮುಕ್ತಿಯನ್ನ ಗೊಳಿಸ್ಕೊಳ್ಳೋದು, ಆಲ್ರೆಡಿ ನಾ ಹೇಳಿದ್ದೀನಿ ನಿಮಗೆ. ಸಂಸಾರದಲ್ಲಿ ಇದ್ಕೊಂಡು ಸಮೇತವಾಗಿ ಅಂಟಿಯೂ ಅಂಟದೆ ಇದ್ರೆ ಅದು ಬಂಧ ಮುಕ್ತಿ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗಬಹುದು. ನಾನು ಎಲ್ಲದಕ್ಕೂ ತಯಾರಾಗಿರ್ತೀನಿ, ಎಲ್ಲದಕ್ಕೂ ನಾನು ಯಾವುದನ್ನು ನೆಚ್ಕೊಂಡಿರಲ್ಲ, ಈ ಪ್ರಾಪಂಚಿಕ ಈ ಮಾಯೆಗಳನ್ನ ನೆಚ್ಕೊಂಡಿರಲ್ಲ ಅನ್ನುವಂಥದ್ದು ಏನಿದೆಯೋ ಆ ಬಂಧ ಮುಕ್ತಿಯನ್ನ ಪಡ್ಕೋಬೇಕು. ಅವಾಗ ನಿಮಗೆ ಯಮ ಒಂದು ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಯೋಗ ಸಿಕ್ತು. ನೆಕ್ಸ್ಟ್ ನಿಯಮ. ನಿಯಮ ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿಯ ಪ್ರಕಾರ ನಮ್ಮ ದೇಹ ಮತ್ತು ಮನಸ್ಸನ್ನ ಪರಿಶುದ್ಧವಾಗಿಟ್ಕೊಳ್ಳೋದು, ಸದಾ ಸಂತೋಷವಾಗಿರುವಂಥದ್ದು ಮತ್ತು ಸದಾ ತಪಸ್ಸನ್ನ ಆಚರಿಸುವಂತದ್ದು, ಇವೆಲ್ಲವೂ ಸಮೇತವಾಗಿ ಪತಂಜಲಿ ಮಹರ್ಷಿ ಹೇಳಿರುವಂತದ್ದು. ಆದರೆ ಸ್ವಾಮಿ ಹೇಳ್ತಾರೆ, ಸರ್ವಕಾಲಗಳಲ್ಲಿಯೂ ಸರ್ವಾವಸ್ಥೆಗಳಲ್ಲಿಯೂ ಪರಮಾತ್ಮನಲ್ಲಿ ಪರಮ ಪ್ರೇಮವನ್ನು ಹೊಂದುವಂತದ್ದು ನಿಯಮ. ಎಲ್ಲ ವಸ್ತುಗಳಿಗೂ ಸಮೇತವಾಗಿ, ಎಲ್ಲ ಆಚರಣೆಗಳಿಗೂ ಸಮೇತವಾಗಿ, ಎಲ್ಲ ಜ್ಞಾನ ಶಾಖೆಗಳಿಗೂ ಸಮೇತವಾಗಿ ತಮ್ಮದೇ ಆದಂತಹ ಒಂದು ನಿಯಮಗಳಿದ್ದಾವೆ, ರೂಲ್ಸ್ ಇರ್ತವೆ. ಆ ರೂಲ್ಸ್ ಅನ್ನ ಬಿಟ್ಟು ಯಾವುದೇ ಜ್ಞಾನ ಶಾಖೆಗಳು ಇಲ್ಲ, ಯಾವುದೇ ಜೀವನದ ಆಚರಣೆಗಳು ಇಲ್ಲ. ಎಲ್ಲದಕ್ಕೂ ಸಮೇತವಾಗಿ ನಾವು ದೇವರನ್ನ ಉಪಾಸನೆ ಮಾಡಬೇಕಾದ್ರೂ ಸಮೇತವಾಗಿ ಒಂದು ನಿಯಮ ಅನ್ನೋದನ್ನ ಪಾಲಿಸ್ತೀವಿ, ಒಂದು ವ್ರತ ಅನ್ನೋದನ್ನ ಪಾಲಿಸ್ತೀವಿ. ಅದೇ ರೀತಿಯಲ್ಲಿ ಜೀವನದಲ್ಲೂ ಸಮೇತವಾಗಿ ಅನೇಕ ನಿಯಮಗಳನ್ನ ನಾವು ಹೊಂದಿರಬೇಕು. ಆ ನಿಯಮಗಳು ಯಾವ ರೀತಿಯಲ್ಲಿ ಇರಬೇಕು, ನಮ್ಮನ್ನ ಮುಕ್ತಿಯ ಮಾರ್ಗದಲ್ಲಿ ಕರೆದೊಯ್ಯುವಂತಹ ನಿಯಮಗಳಾಗಿರಬೇಕು. ಆ ಮುಕ್ತಿಯ ಮಾರ್ಗದಲ್ಲಿ ಕರೆದೊಯ್ಯುವಂತಹ ನಿಯಮದಲ್ಲಿ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಸಮೇತವಾಗಿ ಸರ್ವಕಾಲಗಳಲ್ಲೂ ಸರ್ವಾವಸ್ಥೆಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಸಮೇತವಾಗಿ ಸರ್ವಕಾಲಗಳಲ್ಲಿಯೂ ಸಮೇತವಾಗಿ ನಮ್ಮ ಮನಸ್ಸನ್ನ ಆ ದೇವರಲ್ಲಿ ಆ ಪರಮಾತ್ಮನಲ್ಲಿ ಲಯಗೊಳಿಸುವಿಕೆ, ಕರಗಿಸುವಿಕೆ. ಲಯಗೊಳಿಸುವಿಕೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಡೋದು, ಪೂರ್ತಿಯಾಗಿ ತನ್ನನ್ನು ತಾನು ಇಟ್ಕೊಂಡ್ಬಿಡುವಂತದ್ದನ್ನ ಹೊಂದುವಂತದ್ದನ್ನ ಹೇಳ್ತಾರೆ. ಸಾ ಪರಮ ಪ್ರೇಮ ರೂಪಃ, ಅವನೇ ಎಲ್ಲ, ಅವನು ಬಿಟ್ಟರೆ ಇನ್ನೇನೂ ಇಲ್ಲ ನನಗೆ ಅನ್ನುವಂಥದ್ದನ್ನ ನಾವು ಹೇಳ್ಕೋಬೇಕು. ಮತ್ತೆ ಹೇಗೆ ಉಳ್ಳವರು ಶಿವಾಲಯ ಮಾಡುವರು, ಇಲ್ಲದವ ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಲಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಹಾಗಾಗಿ ದಿನಾ ದೇವಸ್ಥಾನಕ್ಕೆ ಹೋಗಬೇಕು, ಪ್ರತಿದಿನ ನಾವು ನಮ್ಮದೇ ಆದಂತಹ ಒಂದು ಪೂಜಾ ಕೊಠಡಿಯನ್ನ ಹೊಂದಿರಬೇಕು. ಎಷ್ಟೋ ಜನ ಬಡವರು ಇರ್ತಾರೆ. ಹೇಗೆ ಹೇಗೆ ಅವರು ಆ ಸಾಕಾರ ಮೂರ್ತಿಯನ್ನ ಸಾಕಾರಗೊಳಿಸಿಕೊಳ್ಳುವಂಥದ್ದು ಹೇಗೆ, ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ತಾನು ಇದ್ದ ಜಾಗದಲ್ಲೇ ಸರ್ವಾವಸ್ಥೆಗಳಲ್ಲಿಯೂ ಸರ್ವ ಕಾಲಗಳಲ್ಲಿಯೂ ಸಮೇತವಾಗಿ ತಾನಿದ್ದ ಜಾಗದಲ್ಲೇ ಆ ದೇವರನ್ನ ಸ್ಮರಣೆ ಮಾಡಿಕೊಂಡು ತನ್ನನ್ನ ತಾನು ಪರಮಾತ್ಮನಲ್ಲಿ ಇಟ್ಕೊಳ್ಳುವಂಥದ್ದು, ತಾನು ಪರಮಾತ್ಮನಿಗೆ ಸರ್ವವನ್ನು ತ್ಯಾಗ ಮಾಡುವಂಥದ್ದನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಎರಡನೇದು ನಿಯಮ ಅಂತ ಹೇಳ್ತೀವಿ. ಮೂರನೇದು ಆಸನ. ಆಸನ ಅಂತ ಹೇಳಿದ್ರೇನು, ಸ್ಥಿರವಾಗಿ ಕೂತ್ಕೊಳ್ಳುವಂಥದ್ದು, ಸ್ಥಿರವಾಗಿ ನಿಲ್ಲುವಂಥದ್ದನ್ನ ಆಸನ ಅಂತ ಹೇಳ್ತೀವಿ. ಯಾರೋ ಒಬ್ಬ ಯೋಗ ಗುರುಗಳು ಯೋಗ ಹೇಳ್ಕೊಡ್ತಿದ್ರಂತೆ. ಅವ್ರು ತುಂಬಾ ಕುತ್ಕೊಂಡು ಹಾಗೆ ಹೀಗೆ ಕುತ್ಕೊಂಡು ಸುಮಾರು ಹೊತ್ತು ಆಯ್ತು ಆಯ್ತು ಆಯ್ತು ಆಗ್ಲಿಲ್ಲ, ಅವ್ರಿಗೆ ಕುತ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಇವರು ಪಾಡ್ವಿ ಇವ್ರು ಏನ್ ಮಾಡ್ತಿದ್ರು, ಯೋಗ ಹೇಳ್ಕೊಡ್ತಾನೆ ಇದಾರೆ, ಅವ್ರ ಅದೇ ಆಸನದಲ್ಲಿ ಕೂತ್ಕೊಂಡು ಸುಖಾಸನ ಇಲ್ಲ, ಪಾಪ ಬೇರೆ ಆಸನದಲ್ಲಿ ಕೂತಿದ್ದಾರೆ, ಒದ್ಲಾಡ್ತಿದ್ದಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ, ಕಾಲು ಕೈ ಎಲ್ಲವೂ ಸಮೇತವಾಗಿ ಒಂಥರ ಜುಮ್ ಹಿಡಿದು ಬಿಟ್ಟಿದೆ, ಆಗ್ತಾ ಇಲ್ಲ, ಏನ್ ಮಾಡೋದು? ಸ್ವಾಮಿನೇ ಹೇಳೋದು, ನಂದಲ್ಲ, ಸ್ವಾಮಿ ಹೇಳ್ತಿದ್ದಾರೆ. ಅದ್ರಲ್ಲಿ ಉದಾಹರಣೆ ಕೊಡ್ತಾರೆ, ಆ ರೀತಿ ಕೂತ್ಕೊಂಡು ನೀವು ಆಸನವನ್ನ ಕಲ್ತ್ರಿ ಅಂತ ಹೇಳಿದ್ರೆ, ಗುರುಗಳು ಹೇಳ್ಕೊಡ್ತಿರೋದು ಹೇಗೆ ಮೈಂಡ್ ಒಳಗಡೆ ಹೋಗ್ತಾ ಇರುತ್ತೆ, ಹೇಗೆ ನಿಮ್ಮ ಮನಸ್ಸಿಗೆ ನಿಮ್ಮ ನೆನಪಿಗೆ ಹೋಗ್ತಾ ಇರುತ್ತೆ, ಅವನ್ ಗಮನ ಪೂರ್ತಿ ಎಲ್ಲಿರುತ್ತೆ? ತನ್ನ ಕಾಲು ನೋವು, ಅಪ್ಪ ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾವಾಗಪ್ಪ ಮುಗಿಸ್ತಾರೆ ಇವರು ಬೇರೆ ಕೆಲಸ? ಅಟ್ಲೀಸ್ಟ್ ಬೇರೆ ಆಸನದಲ್ಲಾದ್ರೂ ಕೂರಿಸ್ ಮಾಡಬಹುದಾಗಿತ್ತಲ್ಲ. ಯಾವ ಆಸನದಲ್ಲಿ? ಒಂದೇ ಆಸನದಲ್ಲಿ ಬೆಳಗ್ಗೆಯಿಂದ ಹಿಡಿದು ಬಿಟ್ಟು ಕೂರಿಸಿ ನನ್ನ ತಲೆ ತಿಂತಿದ್ದೀರಲ್ಲ ಅಂತ ಅನ್ಸುತ್ತೆ, ಹೌದಲ್ವಾ? ಹಾಗಾಗಿ ಸುಖಾಸನವನ್ನ ಪಡ್ಕೋಬೇಕು. ಅದೇ ರೀತಿಯಲ್ಲೇ ಜೀವನದಲ್ಲೂ ಸಮೇತವಾಗಿ ನಾವು ಭದ್ರವಾಗಿ ನಿಲ್ಲಬೇಕು. ಜೀವನದಲ್ಲಿ ಅಯ್ಯೋ ಬರೀ ಹೇಳಿದ್ದೆ ಹೇಳ್ತಾರಪ್ಪ, ಬರೀ ಮಾಡಿದ್ದೆ, ಏನ್ ಸಂಸಾರ ಮುಕ್ತಿ, ಈ ಬಂಧ ಮುಕ್ತಿ ಎಲ್ಲ ಮಾಡು, ಎಲ್ಲ ಹೇಳಿದ್ದೆ ಹೇಳ್ತಾರಪ್ಪ, ಏನಾಗುತ್ತೆ? ನಾವು ಇವಾಗ ಯಾವ ಆಸನದಲ್ಲಿ ಕೂತಿದೀವಿ? ಯೋಗ ಗುರುಗಳು ಹೇಳ್ಕೊಡ್ತಿದ್ದಂಗೆ ನಾವು ಪದ್ಮಾಸನದಲ್ಲೋ ಅಥವಾ ಬೇರೆ ಆಸನದಲ್ಲೋ ಕೂತಿದೀವಿ. ನಾವೀಗ ಏನಾಗ್ತಿದೆ? ನಮಗೆ ತೊಂದರೆ ಆಗ್ತಾ ಇದೆ. ಯಾರು ಏನೇ ಹೇಳಿದ್ರು ಸಮೇತವಾಗಿ ಅದು ಕಿವಿ ಒಳಗಡೆ ಬೀಳ್ತಾ ಇಲ್ಲ ನಮಗೆ. ಯಾಕೆ? ನಮ್ಮ ಗಮನ ಅಲ್ಲಿದ್ರೆ ಅಲ್ವಾ ಕಿವಿ ಒಳಗೆ ಬೀಳ್ತಾ ಇರೋದು. ನಮ್ಮ ಗಮನ ಎಲ್ಲಿದೆ? ನೋವಿನ ಮೇಲಿದೆ. ನಮ್ಮ ಗಮನ ಎಲ್ಲಿದೆ? ಈ ಸಂಸಾರದ ಸುಖಗಳ ಮೇಲಿದೆ. ನಮ್ಮ ಗಮನ ಎಲ್ಲಿದೆ? ಈ ಸಂಸಾರದ ದುಃಖಗಳ ಮೇಲಿದೆ. ಹಾಗಾಗಿಯೇ ಸಮೇತವಾಗಿ ಯಾವ ಗುರುಗಳು ಏನ್ ಬಂದು ಏನ್ ಹೇಳಿದ್ರು ಸಮೇತವಾಗಿ ಅದು ನಮ್ಮ ಕಿವಿಗೆ ಬೀಳ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸುಖಾಸನದಲ್ಲಿ ಕೂತ್ಕೊಂಡು, ಸುಖಾಸನದಲ್ಲಿ ಕೂತ್ಕೊಬಿಡಿ. ಏನ್ ಬೇಕು ನೀನು ಸಂಸಾರದಲ್ಲಿ ಇಟ್ಕೊಂಡು ಎಲ್ಲವನ್ನು ಅನುಭವಿಸಿಕೊಂಡು ವಿರಕ್ತಿಯಾಗು, ವೈರಾಗ್ಯವನ್ನ ಸಾಧಿಸು. ಇದು ಸ್ವಾಮಿ ನೋಡಿ ಎಂತಹ ಅದ್ಭುತವಾದಂತಹ ಮರು ಸಿದ್ಧಾಂತವನ್ನ ಕೊಡ್ತಾರೆ ಅನ್ನುವಂಥದ್ದು. ಮರು ಸಿದ್ಧಾಂತವನ್ನ ಕೊಡ್ತಾರೆ ಎಲ್ಲರೂ. ಇಲ್ಲಿವರೆಗೂ ಗುರುಗಳು ಹೇಳಿರೋದು ಸಂಸಾರವನ್ನ ಬಿಡಿ, ಹೊನ್ನು ಮಾಯೆ, ಹೆಣ್ಣು ಮಾಯೆ, ಎಲ್ಲವೂ ಮಾಯೆ ಮಾಯೆ ಮಾಯೆ. ಆದ್ರೆ ಸ್ವಾಮಿ ಹೇಳ್ತಾರೆ, ಮಾಯೆ ಹೌದು, ನಿಜ ಹೌದು, ಮಾಯೆ. ಆ ಮಾಯೆಗಳನ್ನ ಬಿಟ್ಟು ನಾವು ಜೀವನ ಸಾಗಿದು ಸಾಧ್ಯವಾಗುತ್ತಾ ಹೇಳಿ? ನೀವೇ ಹೇಳಿ. ಆ ಮಾಯೆಗಳನ್ನ ಬಿಟ್ಟು ಇಲ್ಲಿವರೆಗೂ ನೀವು ಇಷ್ಟು ಜೀವನವನ್ನ ಸಾಗಿಸ್ಬಿಟ್ರಿ. ನಾನಂತೂ ಇನ್ನು ಈಗ 28 ವರ್ಷದ ಹುಡುಗ, ನೀವಂತೂ ಎಲ್ಲರೂ ಜೀವನ ಸಾಗಿಸಿದ್ದೀರಾ? ಈ ಮಾಯೆಗಳನ್ನ ಬಿಟ್ಟು ಎಲ್ಲಾದ್ರೂ ಜೀವನ ಸಾಗಿಸಿದ್ದೀರಾ ನೀವು? ಎಲ್ಲಾದ್ರೂ ಈ ಮಾಯೆಗಳನ್ನ ಬಿಟ್ಟು ಜೀವನವನ್ನ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದೆಯಾ ನಿಮ್ ಕೈಲಿ? ಖಂಡಿತ ಇಲ್ಲ. ಸ್ವಾಮಿ ಅದನ್ನ ಹೇಳ್ತಾರೆ, ಮಾಯೆಗಳನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಮಾಯೆಗಳಿಂದ ಡಿಟ್ಯಾಚ್ಮೆಂಟ್ ಇರಬಹುದಲ್ಲ, ಒಂದ್ ರೀತಿಯಲ್ಲಿ ಅಂಟಿಕೊಳ್ಳದೆ ಇರುವಂತ ಭಾವ ಇರಬಹುದಲ್ಲ. ಗೊತ್ತು ಅದು ಮಾಯೆ ಅನ್ನೋದು ಗೊತ್ತು, ಅವುಗಳನ್ನ ಬಿಡದೆ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನ ನಿನ್ನ ಮಾನಸಿಕವಾಗಿ ಬಿಟ್ರೆ ಯಾವಾಗ್ಲೂ ಸಮೇತವಾಗಿ ಏನಾಗುತ್ತೆ, ಯಾವಾಗ ಹೋದ್ರೂ ನಮಗೆ ಚಿಂತೆ ಅನ್ನೋದಿಲ್ಲ. ಯಾಕೆ? ಮಾಯೆ ಗೊತ್ತಾಗ್ಬಿಡ್ತು ನಮ್ಗೆ, ಮಾಯೆ ಅನ್ನೋಂಥದ್ದು. ಹಾಗಾಗಿ ಯಾವಾಗ ಹೋದ್ರೂ ನಮಗೆ ಚಿಂತೆ ಇಲ್ಲ. ಯಾವಾಗ ದೇವ್ರು ಕರೆದಾಗ, ಅದನ್ನೇ ಹೇಳ್ತಾರೆ ದಾಸರು ಹೇಳ್ತಾರಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ, ಇಲ್ಲಿ ಬಂದೆ ಸುಮ್ಮನೆ ಅಂತ, ಅಲ್ಲಿದೆ ನಮ್ಮನೆ. ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತ ಮಾಯೆಯನ್ನ ಬಿಡಬೇಕು. ಆ ಮಾಯೆಯನ್ನ ಹೇಗೆ ಬಿಡುವಂತದ್ದು? ಹೀಗೆ ಸಂಸಾರದಲ್ಲಿ ಇಟ್ಕೊಂಡೆ ಬಿಟ್ಕೊಂತ ಹೋಗ್ತಾ ಇರಬೇಕು ಅನ್ನೋದನ್ನ ಸ್ವಾಮಿ ಬಹಳ ಚೆನ್ನಾಗಿ ಹೇಳ್ತಾರೆ. ಉದಾಸೀನ ಭಾವ, ಉದಾಸೀನವನ್ನ ಇಡಬೇಕಂತೆ ಎಲ್ಲ ವಸ್ತುಗಳ ಮೇಲೆ ಉದಾಸೀನ. ಉದಾಹರಣೆಗೆ ಸ್ವಾಮಿ ಹೇಳ್ತಾರೆ, ಈಗ ನನಗೆ ಯಾರೋ ತುಂಬಾ ಆಗದೆ ಇರೋರು ಬರ್ತಾ ಇದ್ದಾರೆ, ಅಥವಾ ನಿಮಗೆ ಯಾರೋ ಆಗದೆ ಇರೋರು ಕೆಲಸದ ಮೇಲೋ ಮನೆಯಲ್ಲೋ ಇನ್ನೆಲ್ಲೋ ಹೊರಗಡೆನೋ ಯಾರೋ ತುಂಬಾ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಗದೆ ಇರೋರು ಬರ್ತಾ ಇದ್ದಾರೆ, ಬರ್ತಾ ಇರ್ಬೇಕಾದ್ರೆ ನೀವೇನ್ ಮಾಡ್ತೀರಾ? ನೋಡಿಯೂ ನೋಡದೆ ಇರೋಂಗ್ ಇರ್ತೀರಾ, ನೋಡ್ತೀರಾ, ಹೊರಗಣ್ಣಲ್ಲಿ ನೋಡ್ತೀರಾ, ನೋಡ್ಕೊಂಡ್ಬಿಟ್ಟು ಸುಮ್ಮನೆ ಇರ್ತೀರಾ, ಹೌದಲ್ವಾ? ದೊಡ್ಡ ಮಹಾನ್ ವ್ಯಕ್ತಿ ಬಿಡಪ್ಪ ಅಂತ ಸುಮ್ಮನಿರ್ತೀವಿ. ಆ ರೀತಿಯಲ್ಲಿ ಇದು ಉದಾಸೀನ, ನಿಜವಾಗ್ಲೂ ಉದಾಸೀನ ಇದು. ಅದನ್ನೇ ಹೇಳ್ತಾರೆ ಜಿ ಪರಮೇಶ್ವರ್ ಭಟ್ ಅಂತ ಹೇಳ್ಬಿಟ್ಟು ಒಬ್ಬ ಕವಿ ಹೇಳ್ತಾರೆ, ನನಗೆ ಅಹಂಕಾರ ಇಲ್ಲ ಕಣ್ರಿ ಅನ್ನೋದೇ ಅಹಂಕಾರ ಕಣ್ರಿ ಅಲ್ವಾ? ಎಷ್ಟ್ ಚೆನ್ನಾಗಿದೆ ನೋಡಿ, ನನಗೆ ಅಹಂಕಾರ ಇಲ್ಲ ಕಣ್ರಿ ಅನ್ನೋದೇ ಅಹಂಕಾರ ಕಣ್ರಿ ಹೌದು. ಅದೇ ರೀತಿಯಲ್ಲೇ ಸಮೇತವಾಗಿ ನಾವು ಉದಾಸೀನ ಇಟ್ಕೋಬೇಕು. ಯಾವ ರೀತಿಯ ಉದಾಸೀನ ಇಟ್ಕೋಬೇಕು? ಅವ್ರು ಯಾರಾದ್ರೂ ಬಂದಾಗ, ನಾವು ನಮಗ್ ಆಗದೆ ಇರೋರು ಬಂದಾಗ ಎಷ್ಟ್ರ ಮಟ್ಟಿಗೆ ನಾವು ಅವ್ರನ್ನ ನೋಡದೆ ಅವ್ರನ್ನ ಅವಾಯ್ಡ್ ಮಾಡ್ತೀವೋ, ಆ ರೀತಿಯಲ್ಲಿ ಈ ವಸ್ತುಗಳು ಕಂಡ್ರೂ ಸಮೇತವಾಗಿ, ಈ ಮಾಯೆ ಕಂಡ್ರೂ ಸಮೇತವಾಗಿ ಅದನ್ನ ನೋಡೋದೆಯೂ ನೋಡದೆ ಇರಬೇಕು. ಅದು ನಿಜವಾದ ಉದಾಸೀನತೆ ಅನ್ನೋದನ್ನ ಎಷ್ಟು ಎಷ್ಟು ಎಷ್ಟು ಸ್ಪಷ್ಟವಾಗಿ ಎಷ್ಟು ಸ್ಫುಟವಾಗಿ ಮತ್ತು ಎಷ್ಟು ಒಂದು ಸರಳವಾಗಿ ಹೇಳಿಬಿಡ್ತಾರೆ ನೋಡಿ. ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ಘಟನೆಗಳನ್ನು ಒಳತಂದು ಅದನ್ನು ಎಷ್ಟು ಸರಳವಾಗಿ ನಮ್ಗೆ ಅರ್ಥ ಮಾಡಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಇದು ಆಸನದ ಭಾವ. ಈ ರೀತಿಯಲ್ಲಿ ಅತಿಯಾದ ಅಂಟಿನ ಗುಣವಿಲ್ಲದೆ ಶಾಂತನಾಗಿ ಇಂದ್ರಿಯಗಳ ನಿಗ್ರಹವನ್ನ ಪಡ್ಕೊಂಡ್ವಿ ಅಂತ ಹೇಳಿದ್ರೆ ಆಸನ ಅನ್ನೋದು ಸಿಕ್ಕಿಬಿಡ್ತು, ಅದು ಸ್ಥಿರ. ಆಸನ ಅನ್ನುವಂಥದ್ದು ಸ್ಥಿರ. ಆಮೇಲೆ ಬರೋಣ ಪ್ರಾಣಾಯಾಮ, ನಮ್ಮ ಉಸಿರು. ಉಸಿರು ಇಳದೆ ಹೋದ್ರೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆಗ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಉಸಿರು ಯಾವುದು? ಆ ದೇವರು. ಆ ದೇವರ ಕೃಪೆ, ಕೃಪೆ ಅನ್ನೋದು ಯಾವಾಗ ನಮ್ಮೊಂದಿಗೆ ಇರುತ್ತೋ ಅದು ನಮ್ಮ ಉಸಿರು. ಅದನ್ನ ಯಾವಾಗ್ಲೂ ಅದು ಎಲ್ಲಾ ರೀತಿಯಿಂದಲೂ ಎಲ್ಲ ಪರಿಮಾಣಗಳಲ್ಲೂ ಇರುತ್ತೆ, ಎಲ್ಲಾ ಕಡೆಯೂ ಇರುತ್ತೆ. ಅದನ್ನ ನಾವು ಅರ್ಥಕೊಳ್ಳುವಂತ ಮನಸ್ಸು ಮತ್ತು ಜ್ಞಾನ ನಮಗಿರಬೇಕು ಅನ್ನೋದನ್ನ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಚಿನ್ನ ಉಂಗುರವಾಗಿಯೂ ಇರುತ್ತೆ, ವಾಲೆಯಾಗಿಯೂ ಇರುತ್ತೆ, ಮತ್ತೆ ನಮಗೆ ಸರವಾಗಿಯೂ ಇರುತ್ತೆ, ನೆಕ್ಲೆಸ್ ಆಗಿಯೂ ಇರುತ್ತೆ, ಎಲ್ಲಾ ರೀತಿಯಲ್ಲೂ ಇರುತ್ತೆ. ಎಲ್ಲವೂ ಚಿನ್ನವೇ, ಆದರೆ ಅದರ ರೂಪಗಳು ಬೇರೆ ಬೇರೆ ಅಷ್ಟೆ. ಅದನ್ನ ಕರಗಿಸಿದಾಗ, ಎಲ್ಲನೂ ಕರಗಿಸಿದಾಗ ಅದರ ಮೌಲ್ಯ ಎಲ್ಲಾದ್ರೂ ಕರಗುತ್ತಾ? ಅದರ ಮೌಲ್ಯ ಎಲ್ಲಾದ್ರೂ ಕರಗುತ್ತಾ? ಎಲ್ಲೂ ಕರಗಲ್ಲ, ಎಲ್ಲೂ ಕರಗಲ್ಲ. ಆದರೆ ಅದರ ರೂಪಗಳು ಮಾತ್ರ ಬೇರೆ ಬೇರೆ ಇದ್ವು, ಹೌದಲ್ವಾ? ನಾವು ಕೊಂಡ್ಕೋಬೇಕಾದ್ರೆ ನನಗೆ ಇದನ್ ಕೊಡಿ, ನನಗೆ ಉಂಗುರ ಕೊಡಿ, ನನಗೆ ಓಲೆ ಕೊಡಿ, ನನಗೆ ಅದನ್ ಕೊಡಿ ಇದನ್ ಕೊಡಿ ಅಂತ ಮಾತ್ರ ತಗೋತೀವಿ ಹೊರತು, ಚಿನ್ನ ಅಂತ ತಿಳಿದಿದ್ರಿಂದನೇ ತಗೋತಾ ಇದೀವಿ ನಾವು. ಅದರ ವ್ಯಾಲ್ಯೂ ಯಾವಾಗ್ಲೂ ಕಡಿಮೆ ಆಗಲ್ಲ ಅನ್ನೋದ್ ಕಾರಣಕ್ಕೋಸ್ಕರನೇ ತಗೋತಾ ಇದೀವಿ. ಹಾಗಾಗಿಯೇ ಅದೇ ರೀತಿಯಲ್ಲೇ ಅನಂತ ಅಕಳಂಕನಾದ ಅನಾದಿ ಆ ಬ್ರಹ್ಮ ಯಾವಾಗ್ಲೂ ಶಾಶ್ವತ. ಅವನು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ನಾಮಗಳಲ್ಲಿ ಇದ್ದಾನೆ ಅಷ್ಟೇ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅಷ್ಟೇ. ಅವನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಪರಿಣಾಮಗಳಲ್ಲಿ ಬೇರೆ ಬೇರೆ ಪರಿಮಾಣಗಳಲ್ಲಿ ಇದ್ದಾನೆ. ಅದನ್ನ ಅರ್ಥಕೋಬೇಕು ಅಷ್ಟೇ. ಆದ್ರೆ ಅವನ ಎಲ್ಲಾ ಇದು ಬೆಲೆಯೂ ಸಮೇತವಾಗಿ ಒಂದೇ. ಅವನು ಎಲ್ಲಿದ್ರೂ ಸಮೇತವಾಗಿ ಅವನ ಬೆಲೆ ಒಂದೇ. ಚಿನ್ನದ ಬೆಲೆ ಹೇಗೆ, ಅದೇ ರೀತಿಯಲ್ಲಿ ಅವನ ಮೌಲ್ಯವೂ ಸಮೇತವಾಗಿ ಒಂದೇ. ಅದನ್ನ ಅರ್ಥಕೋಬೇಕು. ಅದನ್ನ ಅರ್ಥಕೊಂಡ್ವಿ ಅಂತ ಹೇಳಿದ್ರೆ ಪ್ರಾಣಾಯಾಮ ನಮಗೆ ಸಿಕ್ಕದ ಹಾಗೆ. ಇದೆಲ್ಲ ಸ್ವಾಮಿಯ ಮಾತುಗಳು, ಸ್ವಾಮಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಅದನ್ನ ನಾವು ಯಾವಾಗ್ಲೂ ತಿಳ್ಕೋಬೇಕು. ನೆಕ್ಸ್ಟ್ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೇನು? ಪಂಚೇಂದ್ರಿಯಗಳು ತಮ್ಮ ಕೆಲಸವನ್ನ ಮರೆತು ಪಂಚೇಂದ್ರಿಯಗಳು ಅವುಗಳ ಕೆಲಸವನ್ನ ಅವುಗಳು ಮಾಡ್ಕೋತಾ ಹೋಗ್ತಾ ಇರ್ತವೆ. ಆದ್ರೆ ಈ ಎಲ್ಲ ಕೆಲಸಗಳನ್ನ ಮರೆತು, ಈ ಪಂಚೇಂದ್ರಿಯಗಳು ಮಾಡುವಂತ ಎಲ್ಲ ಕೆಲಸವನ್ನ ಮರೆತು ಆ ಪಂಚೇಂದ್ರಿಯಗಳನ್ನ ನಮ್ಮ ಚಿತ್ತ ಸ್ವಾಧೀನಕ್ಕೆ ತಗೊಳ್ತೀವಲ್ಲ, ಅದು ಪ್ರತ್ಯಾಹಾರ ಅಂತ ಹೇಳ್ತಾರೆ. ನಮ್ಮ ಚಿತ್ತ ಸ್ವಾಧೀನಕ್ಕೆ ಅದನ್ನ ತಗೋಬೇಕು. ಅಂದ್ರೆ ನಾನು ಅವುಗಳು ಹೇಳುವಂತ ಮಾತುಗಳನ್ನ ಕೇಳೋದಲ್ಲ, ನಾನು ಹೇಳುವಂತ ಮಾತುಗಳು ಅವು ಕೇಳ್ತವಾ? ನಾನು ನಡಿ ಅಂತ ಹೇಳಿದ್ರೆ ಅದು ನಡೀತವ? ನಾನು ನೋಡ್ಬೇಡ ಅನ್ನುವಂತಹದ್ದನ್ನ ನನ್ನ ಮನಸ್ಸು ಹೇಳುವಂತದ್ದನ್ನ ನೋಡ್ಬೇಡ ಅಂತ, ಇದನ್ನ ನೋಡ್ಬೇಡ, ಕೆಟ್ಟದ್ದನ್ನ ನೋಡ್ಬೇಡ ಅಂತ ಹೇಳಿದಾಗ ನನ್ನ ಮನಸ್ಸು ಏನ್ ಹೇಳ್ತಿದ್ಯೋ, ನನ್ನ ಕಣ್ಣು ಅದನ್ನ ಕೇಳ್ತಾ ಇದೀಯಾ? ನನ್ನ ಚಿತ್ತ ಏನ್ ಹೇಳ್ತಿದ್ಯೋ ಅದನ್ನ ನನ್ನ ಮನಸ್ಸು ಕೇಳ್ತಾ ಇದೀಯಾ? ನನ್ನ ಮನಸ್ಸು ಏನ್ ಹೇಳ್ತಿದ್ಯೋ ಅದನ್ನ ನನ್ನ ಪಂಚೇಂದ್ರಿಯಗಳು ಕೇಳ್ತಿದಾವ? ಈ ರೀತಿಯ ಆ ಚಿತ್ತ ಸ್ವರೂಪಕ್ಕೆ ನಮ್ಮ ಈ ಇಂದ್ರಿಯಗಳನ್ನ, ಆ ಇಂದ್ರಿಯ ನಿಗ್ರಹವನ್ನ ಇಟ್ಕೊಳ್ಳುವಂತದ್ದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತ್ಯಾಹಾರ ಅಂತ ಹೇಳ್ತೇವೆ. ಚಿಂತ ಇದಕ್ಕೆ ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಚಿತ್ತದ ಅಂತರ್ಮುಖತೆ. ಅಂತರ್ಮುಖತೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಅರ್ಥಕೊಳ್ಳೋದು ಫಸ್ಟ್, ನಮ್ಮನ್ನ ನಾವು ಫಸ್ಟ್ ತಿಳ್ಕೊಳ್ಳೋದು. ಇಲ್ಲಿ ಚಿತ್ತವನ್ನ ನಾವು ಆ ಕಡೆ ಈ ಕಡೆ ಚದುರಿಸಿದ್ರೆ ತಾನೇ ನಮಗೆ ಈ ಪಂಚೇಂದ್ರಿಯಗಳು ನಮ್ಮ ಕಂಟ್ರೋಲ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಚಿತ್ತವನ್ನ ನಾವು ಅಂತರ್ಮುಖತೆಗೊಳಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಪಂಚೇಂದ್ರಿಯಗಳು ನಮ್ಮನ್ನ ನಾವು ಅರ್ಥಕೊಂಡ್ವಿ ಅಂತ ಹೇಳಿದ್ರೆ, ಆ ಒಳಗಡೆ ಇರುವಂತಹ ಬ್ರಹ್ಮನನ್ನ ನಾವು ಅರ್ಥಕೊಂಡ್ವಿ ಅಂತ ಹೇಳಿದ್ರೆ, ಒಳಗಡೆ ಇರುವಂತಹ ಆ ದೇವರನ್ನ ನಾವು ಅರ್ಥಕೊಂಡ್ವಿ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಂಚೇಂದ್ರಿಯಗಳ ನಿಗ್ರಹ ಸಿಗುತ್ತೆ. ಚಿತ್ತ ಸ್ವರೂಪ ಚಿತ್ತಕ್ಕೆ ಅವು ಏನಾಗ್ತವೆ ಅಂತ ಹೇಳಿದ್ರೆ ನಮ್ಮ ಕೈಗೆ ಸಿಗ್ತವೆ ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಅಂತರ್ಮುಖತೆಯನ್ನ ಹೊಂದಿರಬೇಕು, ನಮ್ಮನ್ನ ನಾವು ಅರ್ಥಕೊಳ್ಳುವಂತ ಕಡೆಗಳಲ್ಲಿ ಹೋಗ್ತಾ ಇರಬೇಕು. ನಮ್ಮನ್ನ ನಾವು ಅರ್ಥಕೊಂಡ್ವಿ ಅಂತ ಹೇಳಿದ್ರೆ ಮುಕ್ತಿ ಖಂಡಿತ ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅನಂತರದ್ದು ಧಾರಣ, ಚಿತ್ತವನ್ನ ಏಕರೂಪಕ್ಕೆ ತರುವಂತದ್ದು. ಬುಗುರಿ ಬಿಟ್ಟಾಗ ಏನಾಗುತ್ತೆ, ಅದು ಒಂದು ಕಡೆಗೆ ಮಡುಗಟ್ಟುತ್ತೆ, ಒಂದೇ ಕಡೆಗೆ ನಿಲ್ಲುತ್ತೆ, ಹೌದಲ್ವಾ? ಸುತ್ತುತ್ತಾ ಒಂದೇ ಕಡೆಗೆ ನಿಲ್ಲುತ್ತೆ. ಒಂದು ಸತಿ ಇಂದ ಹಾರಾಡ್ಬಿಟ್ಟು ನಾವು ಬಿಟ್ಟಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ನಿಂತ್ಕೊಡುತ್ತೆ, ಒಂದು ಕಡೆ ನಿಂತ್ಕೊಂಡು ಅದು ಮಡುಗಟ್ಟುತ್ತೆ. ಅದು ಕೆನೆ ಕಟ್ಟುತ್ತೆ ಅಂತ ಹೇಳ್ತಾರೆ. ಒಂದೇ ಕಡೆಗೆ ನಿಂತ್ಕೊಳ್ಳುತ್ತೆ, ಅದು ಒಂದೇ ಕಡೆಗೆ ನಿಂತ್ಕೊಂಡು ತನ್ನನ್ನು ತಾನು ತಿರುಗಿಸ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಬಾಲ್ಯದಲ್ಲಿ ನಾವು ಅನೇಕ ಆಟಗಳನ್ನ ಆಡಿರ್ತೀವಿ, ಯವನಾವಸ್ಥೆಯಲ್ಲಿ ನಾವು ಅನೇಕ ಆಟಗಳನ್ನ ಆಡಿರ್ತೀವಿ. ಆ ಎಲ್ಲ ಆಟಗಳನ್ನ ಬಿಟ್ಟು ಈಗ ನಾವು ಸ್ಥಿರವಾಗಿ ನಿಲ್ಲುವಂತ ಕಾಲ, ಈಗ ನಾವು ಸ್ಥಿರವಾಗಿ ನಿಂತಿರಬೇಕು. ಹೇಗೆ ಬುಗುರಿ ಮಡುಗಟ್ಟುತ್ತೋ ಆ ರೀತಿಯಲ್ಲಿ ಮಡುಗಟ್ಟಿ ಸ್ಥಿರವಾಗಿ ನಮ್ಮ ಮನಸ್ಸನ್ನ ಆ ಬ್ರಹ್ಮನಲ್ಲಿ, ಆ ಶಾಶ್ವತವಾದಂತಹ ಅಕಳಂಕನಾದ ಆ ದೇವನಲ್ಲಿ ನಾವು ನಮ್ಮ ಮನಸ್ಸನ್ನ ಲಯಗೊಳಿಸ್ಕೋಬೇಕು, ನಮ್ಮ ಮನಸ್ಸನ್ನ ಏಕರೂಪಕ್ಕೆ ತರಬೇಕು, ನಮ್ಮ ಚಿತ್ತ ಪಂಚೇಂದ್ರಿಯಗಳನ್ನ ಏಕರೂಪಕ್ಕೆ ತರಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಚಿತ್ತದ ನಿಶ್ಚಲತೆ, ನಿಶ್ಚಲವಾಗಿರಬೇಕು. ನಿಶ್ಚಲ ಅಂತ ಹೇಳಿದ್ರೇನು, ಓಡಾಡೋದಲ್ಲ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡೋದಲ್ಲ, ಒಂದು ಕಡೆಗೆ ನಿಶ್ಚಲವಾಗಿ ನಮ್ಮ ಚಿತ್ತವನ್ನ ಇಟ್ಕೊಂಡಿರಬೇಕು. ಹೇಗೆ ಬುಗುರಿ ನಿಶ್ಚಲವಾಗಿ ನಿಂತ್ಕೊಂಡು ತಿರುಗುತ್ತೋ, ನಿಂತ್ಕೊಂಡಿದ್ರು ಅದು ತಿರುಗ್ತಾ ಇರುತ್ತೆ. ಇಲ್ಲಿ ತಿರುಗೋದು ಅಂತ ಹೇಳಿದ್ರೇನು, ಅಳಿಯೋದಲ್ಲ, ಇಲ್ಲಿ ತಿರುಗುವಂಥದ್ದು ದೇವರಲ್ಲಿ ಲಯಗೊಳ್ಳುವಂಥದ್ದು, ದೇವರಲ್ಲಿ ನಮ್ಮ ಮನಸ್ಸನ್ನ ತಿರುಗಿಸುವಂಥದ್ದು, ದೇವರ ಸುತ್ತ ನಮ್ಮ ಮನಸ್ಸನ್ನ ತಿರುಗಿಸುವಂಥದ್ದನ್ನ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಎಲ್ಲದಿಂದನೂ ಸಮೇತವಾಗಿ ಬಲತ್ಕಾರವಾಗಿ ನಾವೇನ್ ಮಾಡಬಹುದು, ವಿರಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬಲತ್ಕಾರದಿಂದ ವಿರಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡೋದು, ಚಾಪಲ್ಯವನ್ನ ಬಿಡಿ ಫಸ್ಟ್, ನಿಮ್ಮೆಲ್ಲ ಚಾಪಲ್ಯಗಳನ್ನ ಬಿಡಿ. ಬಲತ್ಕಾರವಾಗಿ ನಾನು ಇವತ್ ತಿನ್ನೋದೇ ಇಲ್ಲ, ನಾನು ಇದ್ ಮಾಡೋದೇ ಇಲ್ಲ, ನಾನು ಇವತ್ ಇನ್ನೇನೋ ಮಾಡೋದಿಲ್ಲ ಅನ್ನುವಂಥದ್ದು ಬಲತ್ಕಾರದ ಬೇಡ, ಬಲತ್ಕಾರದಿಂದ ಬೇಡ. ನಿಮ್ಮ ಆ ತಿನ್ನುವಂತ ಚಾಪಲ್ಯವನ್ನೇ ಬಿಟ್ಬಿಡಿ, ನಿಮ್ಮ ಮನಸ್ಸಿನ ಆ ಚಾಪಲ್ಯವನ್ನೇ ಬಿಟ್ಬಿಡಿ. ಅವಾಗ ನಿಮ್ಗೇನಾಗುತ್ತೆ, ವಿರಕ್ತಿ ಅನ್ನುವಂಥದ್ದು, ವೈರಾಗ್ಯ ಅನ್ನುವಂಥದ್ದು ಬರುತ್ತೆ ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಅನಂತರದ್ದು ಧ್ಯಾನ, ಒಂದೇ ಕಡೆ ಏಕಭಾವ ಪ್ರವಾಹ ರೂಪದ ಜ್ಞಾನ ಅನ್ನೋದನ್ನ ಯಾರು ಹೇಳ್ತಾರೆ, ಪತಂಜಲಿ ಮಹರ್ಷಿ ಹೇಳ್ತಾರೆ. ಒಂದೇ ಕಡೆ ನಿಂತ್ಕೊಳ್ಳೋದು, ಒಂದೇ ಕಡೆ ನಮ್ಮ ನಮ್ಮ ಎಲ್ಲ ಜ್ಞಾನವನ್ನ ಒಂದ್ ಕಡೆಯಿಂದ ಪಡ್ಕೊಳ್ಳುವಂಥದ್ದು, ನಾವು ಸ್ಥಿರವಾಗಿ ನಿಂತ್ಕೊಳ್ಳೋದನ್ನ ಧ್ಯಾನ ಅಂತ ಹೇಳ್ತಾರೆ. ಆದ್ರೆ ಸ್ವಾಮಿ ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟೆ, ಸರ್ವ ವಸ್ತು ಸರ್ವಸ್ವವು ಬ್ರಹ್ಮವೇ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ನೀರು ಎಲ್ಲಾ ಕಡೆನೂ ಇರುತ್ತೆ ಹೌದಲ್ವಾ, ಹಳ್ಳ ಕೊಳ್ಳ ಸಮುದ್ರ, ಆದ್ರೆ ಅವುಗಳು ರುಚಿ ಬೇರೆ ಬೇರೆ ಇರುತ್ತೆ. ಸಮುದ್ರದಲ್ಲಿ ಸಿಗುವಂತಹ ನೀರು ಉಪ್ಪು, ಹೆಚ್ಚು ಉಪ್ಪಿನಾಂಶವನ್ನು ಹೊಂದಿರುತ್ತೆ. ಹಳ್ಳ ಕೊಳ್ಳಗಳಲ್ಲಿರುವಂತಹ ನೀರು ಒಗರಾಗಿರಬಹುದು ಕೆಲವು ನೀರು, ಕೆಲವು ನೀರು ಸಿಹಿಯಾಗಿರಬಹುದು. ಆದ್ರೆ ಆ ರೀತಿಯಲ್ಲಿ ನಮ್ಮ ಮನಸ್ಸು ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ಬೇರೆ ಬೇರೆ ಬೇರೆ ಬೇರೆ ರೀತಿಯ ಒಂದು ಆ ನೀರಿನ ಅಂಶಗಳನ್ನ ಹೊಂದಿರುತ್ತಂತೆ. ಅದನ್ನೆಲ್ಲವೂ ಸಮೇತವಾಗಿ ಸಿಹಿ ನೀರಾಗಿ ಪರಿವರ್ತನೆ ಮಾಡಬೇಕಾಗಿರೋದು ಯಾರ ಕೆಲಸ, ನಮ್ಮ ಕೆಲಸ. ಯಾವ ರೀತಿಯಲ್ಲಿ ಆ ಸರ್ವಶಕ್ತನಾದ ದೇವರಲ್ಲಿ ನಮ್ಮ ಮನಸ್ಸನ್ನ ಲಯಗೊಳಿಸುವುದರ ಮುಖಾಂತರ ನಮ್ಮ ಎಲ್ಲ ಮನಸ್ಸಿನ ಭಾವನೆಗಳು ಸಮೇತವಾಗಿ, ಎಲ್ಲ ಮನಸ್ಸಿನ ಬೇರೆ ಬೇರೆ ಕಹಿಯ ನೀರುಗಳು ಸಮೇತವಾಗಿ, ಕೈ ಉಪ್ಪಿನ ನೀರು ಒಗರು ನೀರುಗಳು ಸಮೇತವಾಗಿ ಸಿಹಿ ನೀರಾಗಬೇಕು ಅನ್ನೋದನ್ನ ಸ್ವಾಮಿ ಹೇಳ್ತಾರೆ. ಅದಾದ್ಮೇಲೆ ಕೊನೆಯದು ಸಮಾಧಿ. ಸಮಾಧಿ ಸಮಾಧಿ ಅಂತ ಹೇಳಿದ್ರೆ ಏನು, ಇನ್ನೇನು ನನ್ನ ಕೆಲಸ ಮುಗೀತಪ್ಪ, ನಾನು ಹೊರಡ್ತೇನೆ, ನಾನು ದೇವ್ರ ನನ್ನನ್ನು ಯಾಕೆ ಇಲ್ಲಿ ಕಳಿಸಿದ್ದಾನೆ, ಆ ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ನಾನು ನಿರ್ವಹಿಸಿದ್ದೇನೆ, ನಾನು ಇನ್ನೇನು ಹೊರಡ್ತೀನಿ ಅನ್ನುವಂಥದ್ದ. ಅವಾಗ್ಲೂ ಕೆಲವೊಂದು ಅಹಂಕಾರ ಇರುತ್ತೆ ನಮ್ಗೇನು, ನನ್ನನ್ನು ಯಾರು ನೋಡ್ತಾ ಇಲ್ವಲ್ಲ, ನನಗೆ ಯಾರು ಪ್ರಾಶಸ್ತ್ಯ ಕೊಡ್ತಾ ಇಲ್ವಲ್ಲ, ನನ್ನನ್ನು ಯಾರು ಮಾತಾಡಿಸ್ತಿಲ್ವಲ್ಲ, ನನ್ನ ಒಪಿನಿಯನ್ ಯಾರು ಮನೇಲಿ ಕೇಳ್ತಾ ಇಲ್ವಲ್ಲ, ಯಾಕೆ ನನ್ನ ಒಪಿನಿಯನ್ ಕೇಳ್ತಾ ಇಲ್ಲ, ಯಾಕೆ ಇದನ್ ಮಾಡ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇದನ್ನೆಲ್ಲ ತೊರೆದಾಕಿ, ಇದನ್ನೆಲ್ಲ ಬಿಟ್ಟಾಕಿ, ಇವನ್ನೆಲ್ಲ ಬಿಟ್ಟಾಕಿ ಎಲ್ಲ ನಮ್ಮ ಆಧ್ಯಾತ್ಮಿಕ, ಅಷ್ಟೇ ಅಲ್ಲ ಅವ್ರು ಹೇಳೋದು, ನಮ್ಮ ಆಧ್ಯಾತ್ಮಿಕ ಅವಶ್ಯಕತೆಗಳು ಇದೆಯಲ್ಲ ಅದನ್ನು ಮುಗಿಸ್ಬಿಡ್ಬೇಕು. ಏನೆಲ್ಲ ನಾನು ಅರ್ಥಕೋಬೇಕು ಅಂತ ಇದ್ದೀನೋ, ಏನೆಲ್ಲ ಆಧ್ಯಾತ್ಮಿಕತೆಯಲ್ಲಿ ನಾನು ತಿಳ್ಕೋಬೇಕು, ನನ್ನ ಜ್ಞಾನವನ್ನ ವೃದ್ಧಿಸ್ಕೋಬೇಕು ಅಂತ ಇದ್ದೀನೋ, ಅವುಗಳನ್ನೂ ಸಮೇತವಾಗಿ ಪೂರೈಕೆಗೊಳಿಸಿಕೊಳ್ಳುವಂಥದ್ದು, ಪೂರೈಸಿ ತಾನು ಆತ್ಮ ಮತ್ತು ಜೀವ, ಆ ಈ ಆತ್ಮ ಮತ್ತು ಈ ಜೀವಾತ್ಮ ಮತ್ತು ಆ ಪರಮಾತ್ಮ ಒಂದುಗೊಳಿಸುವಿಕೆ, ಒಟ್ಟಿಗೆ ಆಗುವಿಕೆಯನ್ನ ಸಮಾಧಿ ಅಂತ ಹೇಳ್ತೀವಿ. ಅವಾಗ್ಲೂ ಸಮೇತವಾಗಿ ನಮ್ಮ ಇದನ್ನ ಈಗೋಗಳನ್ನ ಬಿಟ್ಟು ಬಿಡಬೇಕು, ಎಲ್ಲವನ್ನು ಬಿಡಬೇಕು, ಸಂಸಾರದ ಸುಖವನ್ನ ಬಿಡಬೇಕು, ಆಧ್ಯಾತ್ಮದ ಸುಖವನ್ನು ಬಿಡಬೇಕು. ನಾವು ಆಧ್ಯಾತ್ಮದಲ್ಲೂ ಕೆಲವೊಂದ್ಸತಿ ಸುಖವನ್ನ ಅನುಭವಿಸ್ತಾ ಇರ್ತೀವಿ. ಎಂತಹ ಸುಖ, ನೆಮ್ಮದಿ ಶಾಂತಿ, ನಮ್ಮ ಮನಸ್ಸಿನ ನೆಮ್ಮದಿಯನ್ನ ನಾವು ಆಧ್ಯಾತ್ಮಿಕತೆಯಲ್ಲಿ ಅನುಭವಿಸ್ತಾ ಇರ್ತೀವಿ, ಹೌದಲ್ವೋ. ಅಲ್ಲೂ ಸಮೇತವಾಗಿ ಸುಖವನ್ನ ಅನುಭವಿಸ್ತಾ ಇರ್ತೀವಿ, ಅಲ್ಲೂ ಸಮೇತವಾಗಿ ಏನೇನೋ ಬೇಡ್ತಾ ಇರ್ತೀವಿ, ಅಲ್ಲೂ ಸಮೇತವಾಗಿ ದೇವರಿಗೆ ಕಮಿಷನ್ ಕೊಟ್ಟು ಏನೇನೋ ಕೇಳ್ತಾ ಇರ್ತೀವಿ, ಕೊಡು ಕೊಡು ಕೊಡು. ಬೇಡ ಅಂತ ಹೇಳೋದು ಮತ್ತೆ ಕೊಡು ಅಂತ ಕೇಳೋದು. ಏನನ್ನ? ಶಾಂತಿಯನ್ನ ಕೊಡು, ನೆಮ್ಮದಿಯನ್ನ ಕೊಡು, ಮುಕ್ತಿಯನ್ನ ಕೊಡು ಅಂತ ಕೇಳ್ತಾ ಇರ್ತೀವಿ. ಅವೆಲ್ಲವೂ ಸಮೇತವಾಗಿ ಪೂರೈಕೆಗೊಳ್ಳಬೇಕು. ಅವೆಲ್ಲವೂ ಸಮೇತವಾಗಿ ನನಗೆ ಅಪ್ಪ ಸಾಕು, ಇನ್ನಿನ್ ಯಾವಾಗ ಹೋ ಯಾವಾಗ ಇದ್ ಮಾಡ್ತೀವೋ ಸಾಕು ಅಂತ ಅನ್ಸುತ್ತಲ್ಲ, ಅದು ನಿಜವಾದ ಸಮಾಧಿ. ನೋಡಿ ಎಂತಹ ಅಪ್ಪ, ಎಂತಹ ಒಂದು ಅಧ್ಯಾತ್ಮದ ಒಂದು ಎಂತಹ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ, ಅಂತ ಸಿದ್ಧಾಂತವನ್ನ ಸ್ವಾಮಿಗೆ ಬಿಟ್ರೆ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನ್ ಸುಮಾರು ಸತಿ ಕೇಳಿದೀನಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇನ್ನೇನ್ ಸ್ವಾಮಿ ಅಂಗಾಂಗಗಳು ವೈಫಲ್ಯಗೊಳ್ಬೇಕಾದ್ರೆ ಅವ್ರು ಹೋಗ್ಬಿಟ್ರಂತೆ, ಬೇಗನೆ ಕರ್ಕೊಂಡು ಹೋಗ್ಬಿಟ್ರಂತೆ. ಆದ್ರ ಸಮೇತವಾಗಿ ಸ್ವಾಮಿಯ ಚಿತ್ತ ಹೇಗಿತ್ತು? ನಾನು ಇದನ್ನೆಲ್ಲ ಬಿಟ್ಟಿದ್ದೀನಿ, ನನಗಿದೆಲ್ಲ ಬೇಕಾಗಿಲ್ಲ, ಆಧ್ಯಾತ್ಮಿಕತೆಯಲ್ಲೂ ಸಮೇತವಾಗಿ ನಾನು ಸಾಕು ಅನ್ಸಿತ್ತು. ಹಾಗಾಗಿಯೇ ಸ್ವಾಮಿ ನಿಜವಾಗ್ಲೂ ಸಮೇತವಾಗಿ ಬಿಟ್ಟು ಹೋದ್ರು ಈ ಪ್ರಾಪಂಚಿಕ ಶರೀರವನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಾಮಿ ತಾವು ಏನ್ ಹೇಳಿದಾರೋ ಅದನ್ನ ಅನುಭವಿಸಿದ್ದಾರೆ, ತಾವು ಏನ್ ಹೇಳಿದಾರೋ ಅದನ್ನ ನಿಜ ಜೀವನದಲ್ಲಿ ನಡೆಸಿ ತೋರಿಸಿದ್ದಾರೆ. ಹಾಗಾಗಿ ಯಾವಾಗ್ಲೂ ಸಮೇತವಾಗಿ ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ, ಅದು ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಶವಾಸನದಲ್ಲಿ ಮಣ್ಕೊಂಡ್ಬಿಡೋದಲ್ಲ, ಸಮಾಧಿ ಸ್ಥಿತಿ ಇದು ನಿಜವಾದ ಸಮಾಧಿ ಸ್ಥಿತಿ ಅಂತ ಹೇಳುತ್ತದೆ. ಹಾಗೆ ಕಡೆಗೆ ಒಂದು ಅಕ್ಕಿಯೊಳಗೆ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಈ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹಾಗಾಗಿ ಯಾರೂ ಸಮೇತವಾಗಿ ಈ ಪ್ರಪಂಚದಲ್ಲಿ ಇದು ಸ್ವಾಮಿಯ ಮಾತುಗಳಿಗೆ ಪೂರಕವಾದಂತಹ ಡಿವಿಜಿಯವರ ಮಂಕುತಿಮ್ಮನ ಒಂದು ಕಗ್ಗ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಯಾರಿಗೂ ಗೊತ್ತಿಲ್ಲ, ಯಾರು ಕಂಡುಹಿಡಿದ್ರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಎಂತಹ ಪರಿಣಾಮಕಾರಿಯಾದಂತಹ ಸಂಶೋಧನೆ ಮಾಡಿದ್ರು ಸಮೇತವಾಗಿ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಲ್ಲ. ನಮ್ಮೆಲ್ಲ ಭಾವನೆಗಳನ್ನ ಈಗ ಸ್ವಾಮಿಯ ಎಲ್ಲ ಮಾತುಗಳನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ, ಆ ಬರಹಗಳು ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಈ ಜಗ ತನ್ನಾದಿ ಬಂಧುಗಳ, ಯಾರನ್ನೂ ಸಮೇತವಾಗಿ ಈ ಜಗತ್ತು ಲೆಕ್ಕವನ್ನ ಇರಿಸಿಕೊಂಡಿಲ್ಲ. ಹಾಗಾಗಿ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹಾಗಾಗಿ ಈ ಕೀರ್ತಿ, ಈ ಆಸೆ ಆಮಿಷಗಳಿಗೆ ನಮ್ಮ ಮನಸ್ಸನ್ನ ನಾವು ಬಲಿಪಶುಗಳನ್ನಾಗಿ ಮಾಡಿಕೊಳ್ಳದೆ ನಾವು ನಿಜವಾಗಿಯೂ ಸಮಾಧಿ ಸ್ಥಿತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ, ಈ ಆಧ್ಯಾತ್ಮಿಕ ಮತ್ತು ಪ್ರಪಂಚಿಕ ಈ ಎಲ್ಲ ಸುಖಗಳನ್ನ ತೊರೆದು ಎಲ್ಲ ಸುಖಗಳಲ್ಲಿ ಪರಿಪೂರ್ಣತೆಯನ್ನ ಹೊಂದಿ ಆ ಲಯಕರ್ತನಾದಂತಹ ಆ ಸ್ವಾಮಿಯಲ್ಲಿ ನಮ್ಮ ಮನಸ್ಸನ್ನ ಲಯಗೊಳಿಸ್ಕೊಳ್ಳೋಣ, ನಾವೆಲ್ಲರೂ ಸ್ವಾಮಿಯನ್ನ ಸದಾ ಸ್ಮರಿಸಿಕೊಳ್ಳೋಣ ಅನ್ನುವಂಥದ್ದನ್ನ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಸಾಯಿರಾಮ್.
1: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ತಾವು ಈವರೆಗೂ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
2: ಯು ಆರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
3: You are tuned to Radio Sai Global Harmony, bringing you 24 hours a day the message of love of Bhagwan Sri Satya Sai Baba.